0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಎಲ್ರಿಗೂ ನಮಸ್ಕಾರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ನಾಗರತ್ನ ಹೆರಳೆ. ಇವತ್ತು ನಮ್ಮ ತಂಡವಾದ ಕಲಾಭಿರಾಮ ಪ್ರತಿಷ್ಠಾನ ಉಡುಪಿ ಇದರ ವತಿಯಿಂದ ಪಾರ್ಥಸಾರಥ್ಯ ತಾಳಮದ್ದಲೆಯನ್ನ ಪ್ರಸ್ತುತಗೊಳಿಸಲಿಕ್ಕಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಪಂಚಮಿ ವೈದ್ಯ, ಮದ್ದಲೆಯಲ್ಲಿ ಶ್ರೀ ಅನಂತಕೃಷ್ಣ ನಾವುಡ, ಮುಮ್ಮೇಳದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಆದಿತ್ಯ ಹೆಗಡೆ ಯಡೂರು, ಕೌರವನಾಗಿ ಡಾಕ್ಟರ್ ಶಿವಕುಮಾರ ಅಳಗೋಡು, ಹಾಗೆ ಅರ್ಜುನನಾಗಿ ಶ್ರೀಮತಿ ನಾಗರತ್ನ ಹೇರಳೆ ಗಿಳಿಯಾರು.

ತಸ್ಯ ದೇವತಾಹ, ಮನುಷ್ಯನಾದವ ಹೇಗೆ ಬದುಕಬೇಕು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹನೀಯನೊಬ್ಬ ಆಡಿದ ಮಾತಿದು. ಯಾವುದೇ ಸ್ಥಳವಾಗಲಿ, ಯಾವುದೇ ಕಾಲವಾಗಲಿ, ಮನುಷ್ಯನಾದವ ತಾನು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಏನನ್ನು ಆಹಾರ ಅಂತ ಸ್ವೀಕಾರ ಮಾಡ್ತಾನೋ ಅದೇ ಅವನು ಆರಾಧನೆ ಮಾಡುವಂತಹ ದೇವರಿಗೂ ಆಹಾರವಾಗುತ್ತದೆ. ಅದರ ಅರ್ಥ ಏನು? ದೇವರಿಗೆ ಹಸಿವಾಗುತ್ತದೆ ಅಂತಲೋ, ದೇವರಿಗೆ ಹೊಟ್ಟೆ ತುಂಬುತ್ತದೆ ಅಂತಲೋ, ಹಾಗಲ್ವಲ್ಲ. ದೇವರು ಕೊಟ್ಟಂತಹ ಈ ಬದುಕು, ಈ ಬದುಕನ್ನು ಬದುಕುವ ಕಾಲಕ್ಕೆ ಏನೇ ಬರಲಿ, ಅದೆಲ್ಲವೂ ಭಗವಂತನ ಪ್ರಸಾದ ಎನ್ನುವ ಭಾವದಿಂದ ಸ್ವೀಕಾರ ಮಾಡಿದಾಗ ಆತ್ಮೋನ್ನತಿಗೆ ಅದು ಕಾರಣವಾಗ್ತದೆ. ಅಂತಹ ಭಾವಶುದ್ಧ ಬೇಕು ಎನ್ನುವ ಲೆಕ್ಕದಲ್ಲಿ ದೇವರಿಗೆ ನೈವೇದ್ಯ ಅಂತ ಮಾಡುವುದು. ಹಾಗಾಗಿಯೇ ಅಲ್ವಾ ತಾಮಸಿ ಪ್ರವೃತ್ತಿ ಉಳ್ಳಂತಹ ಭಕ್ತರು ಭೂತ, ಪ್ರೇತ, ರಾಕ್ಷಸ ಇತ್ಯಾದಿ ದೈವಗಳನ್ನು, ದೇವರುಗಳನ್ನು ಆರಾಧನೆ ಮಾಡುವ ಕಾಲಕ್ಕೆ ಮದ್ಯವನ್ನು, ಮಾಂಸವನ್ನು ನೈವೇದ್ಯವಾಗಿ ಕೊಡ್ತಾರೆ. ಯಾಕೆ? ಅದು ಅವರು ತಿನ್ನುವ ಆಹಾರ, ಹಾಗಾಗಿ ಅದನ್ನೇ ಕೊಡಬೇಕು. ಅದೇ ಸಾತ್ವಿಕ ಗುಣ ಪ್ರಕೃತಿ ಉಳ್ಳಂತಹ ಭಕ್ತರು ತಾವು ಆರಾಧನೆ ಮಾಡುವಂತಹ ಶಿವ, ವಿಷ್ಣು ಇತ್ಯಾದಿ ದೇವತೆಗಳಿಗೆ ನೈವೇದ್ಯವಾಗಿ ಕೊಡುವ ಕಾಲಕ್ಕೆ ತಾವು ಉಣ್ಣಬಹುದಾದ ಅನ್ನವನ್ನೇ ನೈವೇದ್ಯ ಅಂತ ಕೊಡ್ತಾರೆ. ಅಲ್ಲಿ ದೇವರು ಸ್ವೀಕಾರ ಮಾಡ್ತಾನೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ, ತಾನು ಸ್ವೀಕಾರ ಮಾಡುವುದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಅದಕ್ಕೆ ನಿವೇದನೆ ಅಂತ ಹೆಸರು. ಇದು ಶಾಸ್ತ್ರದ ಮೂಲ ವಿಚಾರವಾದರೂ ಕೂಡ ಭಾವುಕ ಭಕ್ತ ಜನರ ಭಾವವೇ ಬೇರೆ. ಅವರ ಪಾಲಿಗೆ ದೇವರ ಮೂರ್ತಿ ಅದು ಸಜೀವವಾದಂತಹ ದೇವರೇ ಸರಿ. ತಾನು ಕೊಟ್ಟಂತಹ ಆಹಾರವನ್ನು ದೇವರು ಸ್ವೀಕಾರ ಮಾಡುತ್ತಾನೆ, ತಿನ್ನುತ್ತಾನೆ. ತಾನು ಸ್ನಾನ ಮಾಡಿಸಿದಾಗ ದೇವರು ಶುದ್ಧನಾಗುತ್ತಾನೆ. ತಾನು ಮಲಗಿಸಿದಾಗ ದೇವರು ನಿದ್ರಿಸುತ್ತಾನೆ. ತಾನು ಸುಪ್ರಭಾತವನ್ನು ಹಾಡಿದಾಗ ದೇವರು ಎಚ್ಚರ ಆಗುತ್ತಾನೆ. ಹೀಗೆಲ್ಲ ಭಾವಗಳಿಂದ ಭಕ್ತರು ಪೂಜಾ ವಿಧಿಗಳನ್ನು ಮಾಡಿದಾಗ ಆ ಭಕ್ತಿಯನ್ನೋ ಶ್ರದ್ಧೆಯನ್ನೋ ಗಮನಿಸಿದ ದೇವರು ಸಜೀವವಾಗಿ ಪ್ರಕಟಗೊಂಡು ಅದನ್ನು ಸ್ವೀಕಾರ ಮಾಡಲೇಬೇಕಾದ ಅನಿವಾರ್ಯತೆ ಆಗುತ್ತದೆ. ಹಾಗಾಗಿಯೇ ಅಲ್ವಾ ಅರೆಯ ಮಹಾಚೇತನವಾದರೂ ಸಹ ದ್ವಾರಕೆಯಲ್ಲಿ ಕೃಷ್ಣ ಎನ್ನುವ ಅಭಿಧಾನದಿಂದ ಹುಟ್ಟಿದಂತಹ ನನಗೆ ಭಾವುಕ ಭಕ್ತ ಜನರೆಲ್ಲ ಬಂದು ಷಡ್ರಸೋಪೇತವಾದ ಭೋಜನವನ್ನು ಮುಂದಿಟ್ಟು ಕೃಷ್ಣ ಸ್ವೀಕಾರ ಮಾಡು ಎನ್ನುವ ಹಾಗೆ ಭಕ್ತಿಯಿಂದ ಕೈಮುಗಿದಾಗ ಅದೆಲ್ಲವನ್ನ ಸ್ವೀಕರಿಸಿ ಹೊಟ್ಟೆ ತುಂಬಿದೆ ಎನ್ನುವ ಹಾಗೆ ನೆಮ್ಮದಿಯಿಂದ ತೃಪ್ತಿಯಿಂದ ಆಶೀರ್ವಾದ ಮಾಡಿದ್ದೇನೆ. ಹಸಿವಾದಾಗ ತಂದುಕೊಟ್ಟ ಆಹಾರದಿಂದ ಹೊಟ್ಟೆ ತುಂಬುತ್ತದೆ ದೇವರಿಗೆ ಅಂತಾದರೆ ಅವರೆಲ್ಲ ಹಾಡನ್ನು ಹಾಡಿದಾಗ ನಿದ್ರೆ ಬರಲೇಬೇಕಲ್ಲ. ಸರಿ, ನೋಡುವ, ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ತೇನೆ, ಏನಾಗ್ತದೆ ಎನ್ನುವ ನಿರೀಕ್ಷೆಯಲ್ಲಿರ್ತೇನೆ.

ಓಂ ನಮೋ ಭಗವತೆ ವಾಸುದೇವಾಯ. ಈಗ ತಾನೇ ಅಜ್ಞಾತವಾಸವನ್ನ ಪೂರೈಸಿ ವಿರಾಟರಾಯನು ಬಳುವಳಿಯಾಗಿತ್ತಂತಹ ಉಪಪ್ಲಾವಿಯ ನಗರದಲ್ಲಿ ಬೀಡನ್ನು ಬಿಟ್ಟಿದ್ದೇವೆ. ನಮ್ಮದ್ದೇ ಆದಂತಹ ಇಂದ್ರಪ್ರಸ್ಥವನ್ನು ಪ್ರವೇಶಿಸುವ ಮೊದಲು ಶಿಷ್ಟಾಚಾರಕ್ಕೆ ಎಂಬಂತೆ ನಮ್ಮ ಮಾವನ ಪುರೋಹಿತರಾಗಿರುವಂತಹ ಶತಾನಂದರ ಮೂಲಕ ಕೌರವನಿಗೆ ಹೇಳಿ ಕಳುಹಿದರೆ ಯುದ್ಧದ ಮುಖೇನವೇ ಪಡೆದುಕೊಳ್ಳಲಿ ಎನ್ನುವ ಸಂದೇಶವನ್ನು ಆತ ಕಳುಹಿದ್ದಾನೆ. ಇದರಿಂದ ಚಿಂತಾಕುಲಿತನಾಗಿರುವಂತಹ ನಮ್ಮಣ್ಣ ಧರ್ಮರಾಯ ದೇವನೂ ಭಾವನೂ ಆಗಿರುವಂತಹ ಶ್ರೀಕೃಷ್ಣನನ್ನು ನಮ್ಮ ಪಕ್ಷಕ್ಕೆ ಮಾಡಿಕೊಳ್ಳಬೇಕು ಎನ್ನುವುದಾಗಿ ನನ್ನನ್ನೇ ಕಳುಹಿಕೊಟ್ಟಿದ್ದಾನೆ. ದ್ವಾರಕೆಯ ಅಳಿಯನಾದ್ದರಿಂದ ನನಗೆ ಅಲ್ಲಿ ಮುಕ್ತವಾದಂತಹ ಪ್ರವೇಶ. ಭಾವನನ್ನು ಹುಡುಕುತ್ತಾ ಹುಡುಕುತ್ತಾ ಅವನ ಶಯನಾಗ್ರಹವನ್ನು ಪ್ರವೇಶಿಸಿದೆ. ಆಹಾ, ಇದೇನ ಆಶ್ಚರ್ಯ! ಅರ್ಧ ನಿಮೀಲಿತ ನೇತ್ರನಾಗಿ ಭಾವ ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದ್ದಾನೆ. ಆತನನ್ನು ಎಚ್ಚರಗೊಳಿಸುವಂತಹ ಸಲುಗೆ ನನ್ನಲ್ಲಿ ಇದೆಯಾದರೂ ಕೂಡ ಕಾರ್ಯಾರ್ಥಿಯಾಗಿ ಬಂದಿದ್ದೇನೆ. ಹಾಗಾಗಿ ಅವನಿಗೆ ಎಚ್ಚರವಾಗುವವರೆಗೂ ಕೂಡ ಅವನ ಕಾಲಬುಡದಲ್ಲಿಯೇ ಕುಳಿತು ಕಾಯುತ್ತಾ ಇರುತ್ತೇನಂತೆ.

0: ಶಕುನ ಶಾಸ್ತ್ರಗಳಲ್ಲಿ ಸ್ವಪ್ನವನ್ನು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ತಾರೆ. ಶುಭ ಸೂಚಕವಾದಂತಹ ವಿಷಯಗಳು ಕಂಡರೆ ಶುಭ, ಅಶುಭ ಸೂಚಕವಾದದ್ದು ಕಂಡ್ರೆ ಅಶುಭ. ಈ ಶುಭ ಅಶುಭ ಎರಡು ಒಟ್ಟಿಗೆ ಬಂದರೆ ಇದೊಂದು ಶಾಸ್ತ್ರದಲ್ಲಿ ಇಲ್ಲದ ವಿಷಯ. ಹೇಗೆ ನಿದ್ರೆ ಬಂತು ಅಂತ ಗೊತ್ತಾಗಲಿಲ್ಲ, ಎಚ್ಚರಾಗಿ ನೋಡ್ತೇನೆ, ಕಾಲ ಬಳಿಯಲ್ಲಿ ಅರ್ಜುನ ಕುಳಿತುಕೊಂಡಿದ್ದಾನೆ. ಮೊದಲೇ ಮಾತು ಕೊಟ್ಟಾಗಿದೆ, ಪ್ರಾಣಕ್ಕೆ ಸಮಾನನಾದವ ಅರ್ಜುನ ಎನ್ನುವ ಹಾಗೆ ಪ್ರೀತಿಯಿಂದ ಕರೆದು ಮನ್ನಿಸಿ ಮಾತಾಡಿಸಿದ್ದೇನೆ. ಮಾತಾಡಿಸಿ ಈ ಕಡೆ ತಿರುಗಿ ನೋಡ್ತೇನೆ, ಓ ಹೋ ಹೋ ಹೋ, ನಿಜವಾಗಿ ಶುಭ ಅಶುಭ ಎರಡು ಒಟ್ಟಾಗಿ ಬಂದದ್ದು ಹೌದು, ಕೌರವನು ಬಂದಿದ್ದಾನೆ. ಹಾ ಹಾ ಹಾ, ಮಾತಾಡಬೇಕಾದದ್ದು ಅವನಲ್ಲಿಯೇ. ಅಯ್ಯ ಕೌರವೇಶ್ವರ.
1: ಓಹೋಹೋ ಬಾವಯ್ಯ.
0: ನಮಸ್ಕಾರ.
1: ಆಯ್ತಾ ಎಚ್ಚರ?
0: ಹಾ, ಬಹಳ ಸಂತೋಷ ಆಯ್ತಯ್ಯ ನಿನ್ನನ್ನು ಕಂಡು.
1: ಹೌದಾ?
0: ಹೌದಪ್ಪ, ಇಲ್ಲಿಯವರೆಗೆ ನೀನು ಬಂದದ್ದು ನಿಜವಾಗಿ ಬಡವರ ಮನೆಯ ಬಾಗಿಲಿಗೆ ಭಾಗ್ಯಲಕ್ಷ್ಮಿಯೇ ಧರಗಿಳಿದು ಬಂದ ಹಾಗಾಯ್ತು.
1: ಅಲ್ಲ ಹಾಗೆಯಪ್ಪ ನಮ್ಮ ಪ್ರವೇಶ ಅಂತ.
0: ಖಂಡಿತ ಹೌದು, ಆದ್ರೆ ಇನ್ನೂ ಆಶ್ಚರ್ಯ ಉಂಟು. ನೀನು ಒಬ್ಬನೇ ಬಂದರೆ ದೊಡ್ಡ ವಿಷಯ ಅಲ್ಲ, ಅಂದ್ರೆ ದೊಡ್ಡ ವಿಷಯವೇ ಅಷ್ಟು ದೊಡ್ಡದಲ್ಲ ಅಂತ ಸಂತೋಷ ಮಾತ್ರ. ಜೊತೆಯಲ್ಲೊಂದು ಆಶ್ಚರ್ಯ, ನೀನು ಪಾರ್ಥನನ್ನು ಸೇರಿಸಿಕೊಂಡು ಇಲ್ಲಿಯವರೆಗಾಗಿ ಬಂದಿದ್ಯೋ? ಅದು ನಾನು ಹೇಳ್ತಾ ಇರುವುದು, ನೋಡ್ತಾ ಇದ್ದೇನಲ್ಲ.
1: ನೋಡಿದ್ದೆಲ್ಲ ಸತ್ಯ ಆಗುವುದಕ್ಕಿಲ್ಲ.
0: ಅಲ್ಲ,
1: ಪಾರ್ಥನನ್ನು ಸೇರಿಸಿಕೊಂಡು ಬಂದದ್ದೇ ಅಲ್ಲ ನಾನು.
0: ಅಲ್ಲ, ಇದು ಒಂದು ಕ್ಷಣಕ್ಕೆ ನನಗೆ ಕನಸೋ ನಿಜವೋ ಗೊತ್ತಾಗಲಿಲ್ಲ. ಯಾವಾಗಲೂ ಆಲೋಚನೆ ಮಾಡ್ತಾ ಇರುವುದು, ಪಾರ್ಥ ಮತ್ತು ಕೌರವರು ಇರುವರು ಒಂದಾಗಿ ಬದುಕಲಿ, ಪಾಂಡವ ಕೌರವರು ಎರಕವಾಗಿರಲಿ ಎನ್ನುವ ಹಾಗೆ ಪ್ರತಿ ಕ್ಷಣ ಚಿಂತನೆ ಮಾಡುವವ ನಾನು. ಯಾವುದನ್ನು ಅನುಗಾಲವೂ ಚಿಂತನೆ ಮಾಡುತ್ತೇವೋ ಅದು ಕನಸಾಗಿ ಕಾಣುತ್ತದಂತೆ. ಹಾಗೆ ಕನಸು ಬಿದ್ದದ್ದು ಉಂಟು.
1: ಅದು ಕನಸಾಗಿಯೇ ಉಳಿಯುವುದಕ್ಕುಂಟು.
0: ಈಗ ನನಸಾಯಿತಲ್ಲ, ಆಹಾ ನಿಜವಾಗಿ ಎಷ್ಟು ಸಂತೋಷವಾಗ್ತದೆ ಕೇಳಿದ್ರೆ. ಹೇಳ್ತಾರೆ, ಹಸು ಮತ್ತು ಹುಲಿ ಎರಡು ಪರಸ್ಪರ ವಿರೋಧವನ್ನು ಇಟ್ಟುಕೊಂಡಂತಹ ಪ್ರಾಣಿಗಳು ಅಂತ. ಆ ಹಸು ಹುಲಿಗಳೆರಡು ಒಂದಾಗಿ ಬಂತಲ್ಲ ಈಗ ನಮ್ಮ ಮನೆಗೆ.
1: ನಂಜುಂಡ ಆದರೂ ಕೂಡ ಇಷ್ಟು ನಂಜಿನ ಮಾತಾಡುವುದಿಲ್ಲೋ ಏನೋ.
0: ಏನು ನಂಜು?
1: ಅಲ್ಲ ಮತ್ತೆ ಹಸು ಮತ್ತೆ ಹುಲಿ ಅಂತ ಹೇಳಿದ್ರೆ ನಾನೀಗ ವ್ಯಾಘ್ರ ಅಂತ.
0: ಛೇ ಛೇ ಛೇ ಛೇ ಛೇ, ಆದ್ರೆ ಒಂದು ನರರಲ್ಲಿ ನೀನು ವ್ಯಾಘ್ರನೇ. ಹೌದು ಹೌದು ಹೌದು, ಖಂಡಿತವಾಗಿ.
1: ಮತ್ತೆ ಕೇಸರಿ ಅಂತ ಹೇಳಿದ್ರೆ ಯಾರು ಅದೀ ತಪ್ಪ?
0: ಅಲ್ಲ ಎಲ್ಲ ಪ್ರಾಣಿ ಜಾತಿಯದ್ದೇ ಅಲ್ವಾ ಭಾವಯ್ಯ,
1: ಒಟ್ಟಾರೆಯಾಗಿ ಮನುಷ್ಯತ್ವವೇ ಇಲ್ಲ.
0: ಛೇ ಛೇ ಛೇ, ಹಾಗಲ್ಲ ಭಾವ. ಉದಾಹರಣೆ ಅಂತ ಹೇಳಿದ್ರೆ ಹೇಗೆ, ಒಂದಕ್ಕೊಂದು ಹೋಲಿಕೆ. ಆ ಹೋಲಿಕೆ ನೂರಕ್ಕೆ ನೂರರಷ್ಟಿರಬೇಕು ಅಂತ ಇಲ್ವಲ್ಲ.
1: ಮತ್ತೆ ಪಾಂಡವರನ್ನು ಪಾಪದವರು ಹೇಳಿದ ಮಾತ್ರಕ್ಕೆ ಅವರು ಅದಾಗಬೇಕು ಅಂತ ಇಲ್ವಲ್ಲ
0: ಅಲ್ವಾ? ಖಂಡಿತ ಹೌದು, ಆ ಮಟ್ಟಿಗೆ ಒಂದು. ಈಗ ಗೋಮುಖ ವ್ಯಾಘ್ರಕ್ಕಿಂತ ವ್ಯಾಘ್ರಮುಖ ಗೋವು ಬಹಳ ಉತ್ತಮ.
1: ಎಷ್ಟು ಜನರಿಗೆ ಅರ್ಥ ಆದೀತು ಹೇಳಿ
0: ಅಲ್ವಾ? ಒಂದಾಗಿ ಬಂದ್ರಲ್ಲ, ಹಾವು ಮುಂಗುಸಿಗಳು ಒಂದಾಗಿ ಬಂದ ಹಾಗೆ. ಹೌದು, ವಾಲಿ ಸುಗ್ರೀವರು ಒಂದಾಗಿ ಬಂದ ಹಾಗೆ.
1: ಹೇಳಿ ಹೇಳಿ, ಏನು ತೊಂದರೆ ಇಲ್ಲಪ್ಪ.
0: ಸಂತೋಷವಾಗ್ತದೆ ನೀವಿರುವರು ಒಂದಾಗಿ ಬಂದದ್ದನ್ನು ಕಾಣುವಾಗ. ನೂತನವಾಯ್ತು, ಇವತ್ತಿನವರೆಗೆ ಕಾಣಲಿಲ್ಲ ಇಂತಹದ್ದನ್ನ. ಹೌದೌದು, ಈಗ ಒಂದು ಕೊಟ್ಟಿಗೆಯಲ್ಲಿ ದನ ಎತ್ತು ಎಮ್ಮೆ ಕೋಣ ಎಲ್ಲ ಒಟ್ಟಾಗಿ ಕಟ್ಟಿದ್ದಾರೆ. ಹೊರಗಡೆಯಿಂದ ನೋಡುವವ ಏನ್ ಹೇಳ್ತಾನೆ, ಅವೆಲ್ಲ ಒಂದಾಗಿ ಇದ್ದಾವೆ ಅಂತ.
1: ಎರಡನ್ನೂ ಕಟ್ಟಿದವ ಮಲಗಿದ್ದ.
0: ಅಲ್ಲ ಹಾಗಲ್ಲ,
1: ಕೊಟ್ಟಿಗೆಯಲ್ಲಿ
0: ಎಲ್ಲ ಒಂದಾಗಿ ಇದ್ದಾವೆ ನೋಡುವವರಿಗೆ ಹೊರಗಡೆಯಿಂದ. ಆದ್ರೆ ಒಳಗಡೆ ದನವೇ ಬೇರೆ, ಎತ್ತು ಬೇರೆ, ಎಮ್ಮೆ ಬೇರೆ, ಕೋಣ ಬೇರೆ ಅಲ್ವಾ? ಹಾಗೆಯೇ ಪಾಂಡವ ಕೌರವರು ಯಾವತ್ತು ಹಸ್ತಿನಾವತಿಯಲ್ಲಿ ಇರುವ ಕಾಲಕ್ಕೆ ಹೊರಗಿನವರು ಆರ್ಯಾವರ್ತದಲ್ಲಿದ್ದವರು ಹೇಳುವುದು ಹೇಗೆ, ಪಾಂಡವ ಕೌರವರು ಒಂದಾಗಿ ಇದ್ದಾರೆ ಅಂತ. ಆದ್ರೆ ಒಳಗೆ ಬಂದು ನೋಡಿದ್ರೆ ಗೊತ್ತಲ್ವಾ ನಿಮ್ಮಿಬ್ಬರ ನಡುವೆ ಇರುವ ವೈಷಮ್ಯ. ಆದ್ರೆ ಇವತ್ತು ಹಾಗಲ್ಲ, ನಿಜವಾಗಿ ನೀವಿರುವರು ಒಂದಾಗಿ ಬಂದಿದ್ದೀರಿ, ಎರಡಾಗಿ ಬರಲಿಲ್ಲ. ಇವತ್ತು
1: ಬಂದ ಮೇಲೆ ಒಂದಾದದ್ದು ಅಲ್ಲ, ಒಂದಾಗಿ ಬಂದದ್ದು ಅಲ್ಲ, ಒಂದೊಂದು ಕಡೆಯಲ್ಲಿ ಕುಳಿತಿದ್ದೇವೆ ಅಷ್ಟೇ.
0: ಹಾ ಹಾ, ಆಗ್ಲಿ, ಯಾವುದೋ ಒಂದು ವಿಷಯಕ್ಕಾದ್ರೂ, ಕೃಷ್ಣನನ್ನು ಕಾಣುವ ವಿಷಯಕ್ಕಾದ್ರೂ ಒಂದಾದ್ರಲ್ಲ, ಅದೇ ಸಂತೋಷ. ನಿಜವಾಗಿ ನೀವಿರುವರು ಒಂದಾದದ್ದು ಬಹಳ ಒಳ್ಳೆಯದ್ದು. ಅದರಲ್ಲೂ ಆ ಪಾಂಡವರ ಮೇಲೊಂದು ನಿನಗೆ ಈಗಲಾದರೂ ಕರುಣೆ ಬಂತಲ್ಲ, ಈಗಲಾದರೂ ಒಂದು ಪ್ರೀತಿ ಹುಟ್ಟಿತಲ್ಲ.
1: ಆಹಾ,
0: ಅಲ್ಲ ಹಾಗಲ್ಲ, ಇದ್ದ ಆ ಪ್ರೀತಿ ಪ್ರಕಟಪಡಿಸಿದೆಯಲ್ಲ ಬೂದಿ ಮುಚ್ಚಿದ ಕೆಂಡದ ಹಾಗೆ. ನೀನು ಹಾಗೆ? ಹೌದೌದು, ಸೋಗೆ ಮುಚ್ಚಿದ ಹೊಂಡದ ಹಾಗೆ. ನೀನು
1: ಕೆಂಡ ಮುಚ್ಚಿದ ಬೂದಿ ಪಾಂಡವರು ಅಂತ ನೀನು ಆಡುವುದಲ್ಲ.
0: ಸ್ವಲ್ಪ ಸಿಟ್ಟು, ಆ ಸಿಟ್ಟು ಎನ್ನುವ ಬೂದಿ ಮುಚ್ಚಿತ್ತು, ಪ್ರೀತಿ ಎನ್ನುವ ನೀರು ಅದರ ಮೇಲೆ ಬಿದ್ದು ಅದೆಲ್ಲ ಹೋಯಿತು. ಈಗ ಉಳಿದದ್ದು ಶುದ್ಧ ಕೌರವ ಮಾತ್ರ.
1: ಯಾವಾಗ ಶುದ್ಧ ಮತ್ತು ಅಶುದ್ಧ ಅಂತ ಆಡ್ತಾರೋ ಅದರಲ್ಲಿ ವ್ಯತ್ಯಾಸ ಉಂಟು ಅಂತಲ್ವಾ? ಅಂದ್ರೆ ಇಲ್ಲಿಯವರೆಗೆ ಕೌರವ ಬೆರಕೆಯ ಕೌರವ ಅಂತ.
0: ಹಾಗಲ್ಲಪ್ಪ, ಬೂದಿ ಮುಚ್ಚಿತ್ತು ಅಂತ ಅಷ್ಟೇ. ಈಗ ಮಣ್ಣಿನ ಒಳಗೆ ಚಿನ್ನ ಇರ್ತದೆ, ಮಣ್ಣು ಮುಚ್ಚಿರುತ್ತದೆ, ಯಾರಿಗೆ ಯಾರಾದ್ರೂ ಬೆಲೆ ಕೊಡ್ತಾರಾ? ಅದನ್ನು ತೆಗೆದು ಅದನ್ನೊಂದು ಆಭರಣ ಆಗಿ ಮಾಡಿದಾಗ ಮಾತ್ರ ಅಲ್ವಾ ಅದಕ್ಕೆ ಬೆಲೆ ಸಿಗುವುದು. ಈಗ ಆಭರಣ ಆಗಿದ್ದಿ ನೀನು, ಅವರ ಮೇಲೊಂದು ಕರುಣೆ ಬಂತಲ್ಲ, ಸಂತೋಷ ಆಯಿತು. ವಿಶೇಷ ಉಪಚಾರ ಬೇಕು ಅಂತಿಲ್ಲ, ಆದ್ರೂ ಏನು ಕುಡಿಲಿಕ್ಕೆ ಬೇಕು, ಏನು ಸ್ವೀಕಾರ ಮಾಡಲಿಕ್ಕೆ ತಿನ್ಲಿಕ್ಕೆ ಬೇಕು, ಈರುವರೆಗೂ ಒಂದಾಗಿ ತರಿಸಿ ಕೊಡ್ತೇನೆ ಹೇಳಬೇಕು ಬಾವಯ್ಯ.
1: ಉಪಚಾರ
0: ಹೌದು,
1: ನೀನು ನನಗೆ ಮಾಡುವುದು ಯಾರಿಗೋ ಈ ಉಪಚಾರ.

0: ಕೃಷ್ಣ
1: ಭವಯ್ಯ,
0: ಉಪಚಾರ ಮಾಡುವುದಕ್ಕೆ ನೀನು ತೊಡಗುತ್ತಾ ಇದ್ದೀಯ.
2: ಹ
0: ಅಲ್ಲ, ಉಪಚಾರ ಮಾಡುವ ಅಗತ್ಯ ಉಂಟಾ ಅಂತ ಕೇಳುವುದು.
2: ಅಂದ್ರೆ
0: ಈಗ ಉಪಚಾರ ಯಾರು ಯಾರಿಗೆ ಮಾಡಬೇಕಾದದ್ದು?
2: ಅತಿಥಿಯಾದವನಿಗೆ, ಗೃಹಸ್ಥನಾದವ ಮಾಡಬೇಕು. ಹೌದು.
0: ಈಗ ಒಬ್ಬ ಅತಿಥಿಯೇ ಅಲ್ಲ ಅಂತ ಆದ್ಮೇಲೆ ಅವನಿಗೆ ಉಪಚಾರ ಮಾಡುವ ಅನಿವಾರ್ಯತೆ ಉಂಟಾ?
2: ಅದಿಲ್ಲ.
0: ಈಗ ಮನೆಯಲ್ಲಿಯೇ ಇರುವಂತಹ ಸದಸ್ಯರು ಒಬ್ಬರು ಇನ್ನೊಬ್ಬರಿಗೆ ಉಪಚಾರ ಮಾಡುವ ಕ್ರಮ ಉಂಟೇನು?
2: ಇಲ್ಲಪ್ಪ, ಇಲ್ಲ.
0: ನಮ್ಮದ್ದು ಹಾಗೆ ಅಲ್ವ? ಅಲ್ಲ, ನಾನೇನು ನಿನಗೆ ಹೊಸಬನೋ ಹೇಳು.
2: ಛೇ,
0: ಈ ಸಂಬಂಧದಲ್ಲಿ ಪಾಂಡವರು ನಿನಗೆ ಹೇಗೆ ಅತ್ತೆಯ ಮಕ್ಕಳಾಗುತ್ತಾರೋ ಒಂದು ಅರ್ಥದಲ್ಲಿ ಭಾವಂದಿರೇ ಆಗುವುದು.
2: ಹೌದಪ್ಪ.
0: ಅಷ್ಟೇ ಅಲ್ಲ ಅಂತ, ಈಗ ನಮ್ಮ ನಿನ್ನ ನಡುವೆ ಸಂಬಂಧವೂ ಉಂಟಾಗಿದ್ದು ಉಂಟಲ್ಲ?
2: ಅದೌದು.
0: ನನ್ನ ಮಗಳಾದಂತಹ ಲಕ್ಷಣೆಯನ್ನೇ ನಿನ್ನ ಮಗನಾದ ಸಾಂಬನಿಗೆ ನಾನು ಕೊಟ್ಟವ.
2: ಖಂಡಿತ.
0: ಒಂದು ರೀತಿಯಾದಂತಹ ಆ ಸಂಬಂಧವೂ ಗಟ್ಟಿಯಾಗಿದೆ. ಜೊತೆಗೆ ನಾನೇನು ಹೊಸತಾಗಿ ಇಲ್ಲಿಗೆ ಬರುವುದು ಹೇಳ? ಆಗಾಗ ಆಗಾಗ ದ್ವಾರಾವತಿಯ ಮಣ್ಣನ್ನು ಸ್ಪರ್ಶಿಸುವುದಕ್ಕಾಗಿಯೇ ನಾ ಬರುವುದು.
2: ಅದು ನಮ್ಮ ನೆಲದ ಪುಣ್ಯ.
0: ಹಾಗಿರುವಾಗ ಮತ್ತೆ ಆಗಾಗ ಬರುವುದು ಅಂತಾದ ಮೇಲೆ ನಾನು ಮನೆಯವನೇ ಅಂತ ಆಗಲಿಲ್ಲ.
2: ಹೌದಪ್ಪ.
0: ಎಂತದ್ದು ಇಂತಹ ಉಪಚಾರ, ಬೇಕಾದದ್ದೇ ಇಲ್ಲ ಅಂತ. ಮತ್ತೆ ನೀನು ಆಡಿದೆಯಲ್ಲ, ಪಾಂಡವರ ಕುರಿತಾದಂತಹ ಸಹೋದರಿಯ ಭಾವವನ್ನು ತಳೆದು ಇಲ್ಲಿಗೆ ಬಂದದ್ದು ಅಂತ.
2: ಆ ಪ್ರೀತಿ, ಆ ವಿಶ್ವಾಸ ಕಲಿಬೇಕು ನಿನ್ನನ್ನು ನೋಡಿ.
0: ಅಲ್ಲವೇ ಅಲ್ಲ, ಈಗ ನೀನೇ ಆಡಿದ ಹಾಗೆ ನನಗಿದು ಕನಸೋ ಭ್ರಮೆಯೋ?
2: ಹೌದು,
0: ಅದು ಭ್ರಮೆಯೇ. ಯಾವುದು ವಾಸ್ತವ ಆಗುವುದಿಲ್ಲವೋ ಅದು ಕನಸಾಗಿಯೇ ಉಳಿಯುತ್ತದೆ, ಕನಸಾಗಿಯೇ ಉಳಿಯಬೇಕು ಕೂಡ. ಈಗ ಪಾಂಡವರ ಬಗ್ಗೆ ಕೌರವರ ಬಗ್ಗೆ ನಿನ್ನ ಮನಸ್ಸಿನಲ್ಲಿಯೇ ಇಂಥದ್ದೊಂದು ಅಂತರ ಉಂಟು ಅಂತಾದ ಮೇಲೆ ಮತ್ತೆ ನಾವು ಒಂದಾಗುವುದಕ್ಕಾದರೂ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ ಅಂತ. ನನ್ನನ್ನು ಕಾಣುವುದಕ್ಕಾಗಿ ನಾನು ಹೇಗೆ ಬಂದವನೋ ಆರ್ಥನು ಬಂದದ್ದು ಹಾಗೆ. ಒಟ್ಟಾಗಿ ಬಂದದ್ದು ಅಲ್ಲ, ಬಂದ ಮೇಲೆ ಒಟ್ಟಾದದ್ದು ಅಲ್ಲ, ಅಥವಾ ಒಂದಾಗುವುದಕ್ಕಾಗಿ ಬಂದದ್ದು ಅಲ್ಲ.
2: ಅಂದ್ರೆ ಹೆಚ್ಚಿನ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಕಥೆ ಇರುತ್ತದೆ. ಕ್ಷೇತ್ರ ಸ್ಥಾಪನೆ ಪ್ರಾರಂಭ ಆದದ್ದು ಹೇಗೆ, ಹುಟ್ಟಿದ್ದು ಹೇಗೆ ಕೇಳಿದ್ರೆ, ಒಂದು ಕಪ್ಪೆಯ ಮೇಲೆ ಹಾವು ನೆರಳನ್ನು ತೋರಿಸಿತ್ತು, ಹುಲಿ ಹಸುಗಳು ಒಂದಾಗಿದ್ದವು, ಹೀಗೆ ಅಲ್ವಾ? ಇವತ್ತು ಹಾಗೆ ಆಯಿತೇನೋ, ಹಾವು ತನ್ನ ಹೆಡೆಯನ್ನು ಬಿಚ್ಚಿದ್ದು ವಿಷ ಕಕ್ಕುವುದಕ್ಕಾಗಿ ಅಲ್ಲ, ಒಂದು ಆಶ್ರಯ ಕೊಡ್ಲಿಕ್ಕಾಗಿ ಅಂತ ಭಾವಿಸಿದೆ ನಾನು.
0: ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ. ಎಲ್ಲಾ ಕಾಲದಲ್ಲಿಯೂ ಹುಲಿಯನ್ನು ಹಸುವು ಸೇರಿ ಬದುಕ್ತದೆ ಅಂತಾದ್ರೆ, ಅಲ್ಲ, ಹಸುವನ್ನು ಹುಲಿ ಸೇರಿಸಿಕೊಂಡು ಬದುಕುತ್ತದೆ ಅಂತಾದ್ರೆ ಅದು ಲೋಕದ ನಿಯತಿಗೆ ವಿರುದ್ಧವಾದದ್ದು. ಯಾವುದು ಯಾವುದನ್ನು ತಿಂದು ಬದುಕಬೇಕೆನ್ನುವ ಹಾಗೆ ಪ್ರಕೃತಿಯೇ ಒಂದು ದಾರಿಯನ್ನು ಮಾಡಿಕೊಟ್ಟ ಮೇಲೆ ಅದಕ್ಕೆ ಸರಿಯಾಗಿ ಬದುಕಬೇಕಾದದ್ದು ನಮ್ಮದ್ದು ಕರ್ತವ್ಯ. ನಾನು ಆಳುವುದಕ್ಕಾಗಿಯೇ ಹುಟ್ಟಿದವ, ಪೀಠ ಬಿಟ್ಟರೆ ನಮ್ಮದು ವ್ಯವಹಾರವೇ ಇಲ್ಲ. ಆ ಪೀಠ ಉಳಿಸಿಕೊಳ್ಳುವುದಕ್ಕಾಗಿಯೇ ಪಾಂಡವರನ್ನು ನಾನು ಕಾಡಿಗೆ ಕಳುಹಿಸಿದ್ದ ಹೌದಪ್ಪ, ಪಾಂಡವರನ್ನು ನಿವಾರಿಸಿಕೊಳ್ಳುವುದಕ್ಕೆ ಯೋಚಿಸಿದ್ದು ಹೌದು. ಈಗ ಸಾಮ ಅಲ್ಲವೇ ಅಲ್ಲ, ಪಾಂಡವರನ್ನು ಸಂಧಿಯ ಮೂಲಕ ಅಲ್ಲ ಸಂಗ್ರಾಮದ ಮೂಲಕವಾಗಿ ಎದುರಿಸಬೇಕು. ಅಲ್ಲ, ರಾಜ್ಯವನ್ನು ಪಾಂಡವರು ಪಡೆಯುವುದಿದ್ರೆ ಸಂಗ್ರಾಮ ಮುಖೇನವಾಗಿ ಪಡೆಯಬೇಕು. ಹೀಗೆ ನಾವು ತೀರ್ಮಾನಿಸಿ ಆಗಿದೆ.
2: ಓಹೋ.
0: ಆ ನೆಲೆಯಲ್ಲಿ ಕ್ಷತ್ರಿಯೋಚಿತವಾದಂತಹ ನೆಲೆಯ ಯುದ್ಧವನ್ನೇ ನಾವು ಅಪೇಕ್ಷಿಸಿ ಯುದ್ಧಕ್ಕೆ ಸಿದ್ಧತೆಯನ್ನು ನಾವು ನಡೆಸಿ ಆಗಿದೆ. ಅಲ್ಲ, ನಿನ್ನಲ್ಲಿ ಹೇಳುವುದೇನು ವಿಶೇಷ ಅಲ್ಲ, ಕೆಲವಷ್ಟು ಸಿದ್ಧತೆಯು ನಮ್ಮಲ್ಲಿ ಆಗಿದೆಯಪ್ಪ.
2: ಹೌದಪ್ಪ.
0: ಪಾಂಡವರಲ್ಲಿ ಸಿದ್ಧತೆ ಆಗಲಿಲ್ಲ?
2: ಖಂಡಿತ.
0: ವನವಾಸದಲ್ಲಿಯೇ ಬೇಕು ಬೇಕಾದ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡೆದುಕೊಂಡವರಿದ್ದಾರೆಂತೆ ನಾವು ಕೇಳಿದ.
2: ಹೌದೌದು.
0: ಇಬ್ಬರೂ ಇದಕ್ಕೆ ಸಿದ್ಧರಾದ ಮೇಲೆ ಸಂಧಿಯ ಕಾರ್ಯ ಅಲ್ಲ. ಈಗ ನಿನ್ನಲ್ಲಿಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ ಕುಶಲಕ್ಷೇಮ ವಿಚಾರಿಸುವುದಕ್ಕೂ ಮತ್ತೊಂದಕ್ಕೂ ಇನ್ನೊಂದಕ್ಕೂ ಅಲ್ಲವೇ ಅಲ್ಲ.
2: ಮತ್ತೆ
0: ಈಗ ನಮ್ಮಿಬ್ಬರು ಪಕ್ಷದಲ್ಲಿ ನಿನಗೊಂದು ರೀತಿಯ ಸಮಾನವಾದ ಭಾವ ಉಂಟು ಅಂತ ನಾವು ಯೋಚಿಸುವುದು
2: ಸತ್ಯ.
0: ಸಂಬಂಧವೂ ಉಂಟು. ಈಗ ನನ್ನ ಮಗಳನ್ನು ನಿನ್ನ ಕಡೆಗೆ ಕೊಂಡು ಹೋದ ಮೇಲೆ ನಿಮ್ಮ ಕಡೆಯ ಹುಡುಗಿಯನ್ನು ನೀನ್ ಆ ಕಡೆಗೆ ಕೊಟ್ಟವನಿದ್ದೀಯ ನಿನ್ನ ಭಾವನೆಗೆ.
2: ಹೌದು.
0: ಹಾಗಾಗಿ ಆ ನೆಲೆಯ ಸಂಬಂಧ ಸಮಾನವಾಗಿದೆ. ಯುದ್ಧ ಮುಖೇನವಾಗಿಯೂ ನಿನ್ನ ಸಮಾನವಾದ ಭಾವವನ್ನು ನಮಗೆ ಹಂಚಬೇಕು ಅಂತ ಕೇಳುವುದು ನಮ್ಮ ಉಭಯರಿಗೆ, ನಮಗೂ ಪಾಂಡವರಿಗೂ. ನೀನು ಬಲವಾಗಿ ಒದಗಿದೆ ಅಂತಾದ್ರೆ ನಾವು ನೋಡಿಕೊಳ್ಳುತ್ತೇವೆ, ನೀವು ಅಷ್ಟು ಮಾಡಿದ್ರು ಸಾಕು ಅಂದ್ರೆ ಕೇಳುವುದಕ್ಕೆ ಬಂದದ್ದು. ಈಗ
2: ನೀವು ಉಭಯರಿಗೂ ನಾನು ಬಲವಾಗಿ ಬರಬೇಕು.
0: ನಮ್ಮ ಪರವಾಗಿ ಹೆಚ್ಚು ಇಲ್ಲದಿದ್ದರೂ ತೊಂದರೆ ಇಲ್ಲ. ಬೇಕು ನಮಗೆ.
2: ಅಲ್ಲ, ಬಲವಾಗಿ ಬರುವ ಮೊದಲು ಒಂದೆರಡು ಮಾತು.
0: ಆದಿತಪ್ಪ
2: ಭವಯ್ಯ, ಯಾಕೆ ಹೀಗೆ ಧರಣಿ?

0: ಗೌರವೇಶ್ವರ
1: ಬಾವಯ್ಯ,
0: ಇತಿಹಾಸದಲ್ಲಿ ಅದೆಷ್ಟೋ ಅಣ್ಣ ತಮ್ಮಂದಿರು ಹೆಸರಾಗಿ ಹೋಗಿದ್ದಾರೆ. ಇವತ್ತು ನಾವು ಹೇಳುವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರ ಹೆಸರನ್ನೂ ಹೇಳ್ತೇವೆ. ವಾಲಿ, ಸುಗ್ರೀವ ಅಥವಾ ರಾವಣ, ವೈಶ್ರವಣ ಇವರ ಕುರಿತಾಗಿ ಎಲ್ಲ ಹೇಳ್ತೇವೆ ನಾವು ಕಥೆಗಳನ್ನು. ಆದರೆ ಹೇಳುವಾಗ ಯಾರನ್ನು ಆದರ್ಶ ಅಂತ ಭಾವಿಸ್ತೇವೆ ಆಲೋಚನೆ ಮಾಡಿ ನೋಡು. ರಾಮ ಲಕ್ಷ್ಮಣಾದಿಗಳ ಭ್ರಾತೃತ್ವವನ್ನು ನೆನೆಯುತ್ತೇವೆ. ನಮ್ಮ ಮನೆಯ ಮಕ್ಕಳು ಇದ್ರೆ ರಾಮ ಲಕ್ಷ್ಮಣರ ಹಾಗಿರಲಿ, ಹೀಗೆ ಭಾವಿಸುತ್ತೇವೆಯೇ ಹೊರತು ರಾವಣ ಕುಬೇರರ ಹಾಗೆಯೋ ಅಥವಾ ವಾಲಿ ಸುಗ್ರೀವರಂತಹ ಅಣ್ಣ ತಮ್ಮಂದಿರು ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಭಾವಿಸುವುದಿಲ್ವಲ್ಲ, ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದಿಲ್ವಲ್ಲ. ಹಾಗಾದ್ರೆ ಯಾಕೆ? ಪ್ರೀತಿಯನ್ನೇ ನಾವು ಬಯಸುತ್ತೇವೆ, ಆದರೆ ಕೊಡುವಾಗ ಮಾತ್ರ ದ್ವೇಷ. ಇದರಿಂದಲೇ ಮನುಷ್ಯನ ಅಧೋಗತಿ ಆಗುವುದೇ ಹೊರತು ಪ್ರತಿಯೊಬ್ಬನೂ ಪ್ರೀತಿಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರೆ ನಿಜವಾಗಿ ಯಾರಿಗೂ ನೋವಾಗಲಿಕ್ಕಿಲ್ಲ. ಹೇಳುವುದು ಈಗ ಮೊದಲಿದ್ದ ಹಾಗೆ ಇರಬಹುದಿತ್ತು. ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲಿ ಸಮ್ರಾಟನಾಗಿ ಚಕ್ರವರ್ತಿಯಾಗಿ ಮೆರೆದಾಡುವ ಕೌರವೇಶ್ವರ, ಆ ಕಾಲದಲ್ಲಿ ಎಷ್ಟು ಸಂತೋಷ. ಆ ಇಂದ್ರಪ್ರಸ್ಥದ ಒಂದು ರಾಜಸೂಯ ಯಾಗಕ್ಕೆ ನೀನಲ್ಲಿಯವರೆಗಾಗಿ ಹೋಗುವುದೋ ಅಥವಾ ನಿಮ್ಮ ಹಸ್ತಿನಾವತಿಯವರೆಗಾಗಿ ಧರ್ಮಜಾತಿಗಳು ಬರುವುದೋ, ಆ ಒಂದು ಕೊಡುಕೊಳ್ಳುವಿಕೆ, ಬಂದು ಹೋಗುವಿಕೆ, ಇದನ್ನೆಲ್ಲ ಕೇಳಿ ಎಷ್ಟು ಸಂತೋಷ ಪಟ್ಟವ ನಾನು. ಬೀಳುವುದು ಏಳುವುದು ಯಾರಿಗಿಲ್ಲ ಬಾವಯ್ಯ.
1: ಯಾರು ಹೇಳುವುದಕ್ಕೆ ಸಿದ್ಧನಿಲ್ಲೋ ಅವನಿಗಲ್ವ ಭಯ
0: ಅಲ್ವಾ? ಈಗ ಆಟ ಆಡುವ ಚೆಂಡನ್ನು ಎಷ್ಟು ಬಾರಿ ನೆಲಕ್ಕೆ ಬಿಸಾಡಿದ್ರು ಅದು ಮತ್ತೆ ಅದರ ಹೆಚ್ಚು ಪಟ್ಟು ವೇಗದಿಂದ ಮೇಲೆ ಬರುವುದಲ್ವಾ? ಅದಾದ ಮೇಲೆ ಅಲ್ವಾ ನಿನ್ನದಾದಂತಹ ವಿರಾಟ್ ವಿಶ್ವರೂಪ ದರ್ಶನ ಆದದ್ದು ಜನರಿಗೆ?
1: ಅಂತ ಪ್ರಸಂಗ ಆದ್ರೆ ಮತ್ತೆ ಏನು ಉಂಟು ಅಂತ ಗೊತ್ತಾಗುವುದು.
0: ನಿಜವಾಗಿ ಹೇಳುವುದಾದ್ರೆ ಅವತ್ತು ಒಂದು ಬಾರಿ ಅಲ್ಲ, 10 ಬಾರಿ ಬೀಳ್ಬೇಕಿತ್ತು ನೀನು.
1: ನಿನ್ನ ಬಾಯಲ್ಲಿ ಎಷ್ಟು ಬಾರಿ ಬಿದ್ದಾಗಿದೆಯೋ ಏನು ಈಗ?
0: ಹಾಗಲ್ಲ ಬಾವಯ್ಯ, 10 ಬಾರಿ ಬಿದ್ದರು 11ನೆಯ ಬಾರಿಗೆ ಮತ್ತೆ ಮೇಲಕ್ಕೆ ಏಳುವ ಉಂಟು ಆ ಯೋಗ್ಯತೆ.
1: 10 ಬಾರಿ ಬಿದ್ದರೆ 100 ಬಾರಿ ಎದ್ದು ನಿಲ್ಲುವ ಶಕ್ತಿ ಉಂಟು ನಮ್ಮ
0: ಅಲ್ವಾ? ಅದು ಅದು ಬೇಕಾದದ್ದು. ಹಾಗಾಗಿ ಅಂತಹ ಒಂದು ಪ್ರೀತಿಯಲ್ಲಿ ನೀವಿರುವರೂ ಇದ್ದದ್ದೇ ಹೌದಾಗಿದ್ರೆ ಅಲ್ಲ, ಇವತ್ತು ಯಾವ ತೊಂದರೆಯೂ ಇಲ್ಲದೆ ಎಲ್ಲರೂ ಸಂತೋಷದಲ್ಲಿ ಇರಬಹುದಾಗಿತ್ತು. ಅಲ್ಲ, ಯುದ್ಧ ಬೇಡ ಅಂತಲ್ಲ, ದೊಡ್ಡ ವಿಷಯ ಅಲ್ಲ ಯುದ್ಧ ಮಾಡುವುದು. ಕುರುಕುಲ ಸಮ್ರಾಟನೆನ್ನಿಸಿಕೊಂಡಂತಹ ಕೌರವ ಯುದ್ಧ ಮಾಡ್ತೇನೆ ಎನ್ನುವ ಹಾಗೆ ಸಿದ್ಧನಾದ್ರೆ ಸಹಕಾರಕ್ಕೆ ಎಷ್ಟು ಮಂದಿ ಬಂದಾರು, ಮತ್ತೆ ಪಾಂಡವರು ಬದುಕಲಿಕ್ಕುಂಟೋ ಅದೆಲ್ಲ ಆಲೋಚನೆ ಮಾಡಿದ್ರೆ ಅಷ್ಟು ಯೋಗ್ಯತೆ ಇದ್ದವರು ನೀವು. ಅಲ್ಲ, ಅವರು ಸಾಮಾನ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ, ದೈವ ಸಹಾಯವನ್ನು ಪಡ್ಕೊಂಡಿದ್ದಾರೆ, ಆಯುಧಗಳನ್ನು ಪಡ್ಕೊಂಡಿದ್ದಾರೆ, ಒಳ್ಳೆಯ ಕಡೆ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಅಲ್ವಾ? ಅನೆಲೆಯಲ್ಲಿ ಹೋರಾಟ ಏನೂ ಆಗಬಹುದು, ತೀರ್ಮಾನ ಗೆಲುವು ಸೋಲು ಗೊತ್ತಾಗುವುದು ಯುದ್ಧ ಮುಗಿದ ಮೇಲಲ್ವಾ? ಅದಕ್ಕಿಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ, ಈಗ ಯಾರೋ ಗೆಲ್ಲುವುದು, ಯಾರೋ ಸೋಲುವುದು, ಇನ್ಯಾರೋ ಸಾಯುವುದು, ಹಾಗೆ ಸತ್ತು ಇತಿಹಾಸದಲ್ಲಿ ಇದ್ದರೂ ಕೌರವರು ಪಾಂಡವರು ಎನ್ನುವರು ಹೊಡೆದಾಟ ಮಾಡಿಕೊಂಡು ಸತ್ರು, ಈ ಒಂದು ಕೆಟ್ಟ ಒಂದು ಅಪಕೀರ್ತಿ ನಿಮ್ಮ ಕುರುವಂಶಕ್ಕೆ ಬರುವುದರ ಬದಲು ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ನೀವಿರುವರು ಪ್ರೀತಿಯಿಂದ ಇದ್ದದ್ದೇ ಹೌದಾಗಿದ್ರೆ ನೋಡುವವರಿಗೂ ಸಂತೋಷ, ನಿಮ್ಮ ಮನೆಯಲ್ಲಿಯೂ ಸಂತೋಷ. ನೋಡುವುದಕ್ಕೆ ಪಾಂಡವರಿಗೆ ಅಪ್ಪ ಇಲ್ಲ, ನಿನಗೆ ಅಪ್ಪ ಇದ್ರೂ ಅವನು ನೋಡುವುದಿಲ್ಲ. ನೋಡುವವರು ಯಾರು ಹಾಗಾದ್ರೆ? ನಾವೆಲ್ಲ ಇದ್ದೇವಲ್ಲ, ಬಂಧು ಬಾಂಧವರು.
1: ಅಪ್ಪ ಇಲ್ಲದ ಮಕ್ಕಳನ್ನು ನೀವು ನೋಡಿ ಸಂತೋಷ ಪಡುವುದು?
0: ಹಾ ಹೌದಪ್ಪ, ಪ್ರೀತಿಯಿಂದ ಇದ್ರೆ. ಅದಲ್ಲ ಅಂತಾದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ಅಪ್ಪ ಇಲ್ಲ ಅಂತ ಆಗುತ್ತದಲ್ಲ ಯುದ್ಧ ಆದ್ರೆ. ಅದಾಗಬಾರದು ಎನ್ನುವ ನೆಲೆಯಲ್ಲಿ ಹೇಳುವುದು, ನೀವಿರುವರು ಸಂತೋಷದಿಂದ ಇರಬಹುದಲ್ವಾ? ಯಾಕೆ ಸುಮ್ಮನೆ ಈ ಯುದ್ಧ ಯಾಕೆ ಬೇಕು?
1: ನಿಜವಾಗಿ ಪಾಂಡವರು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ ಕಾಡಿನಲ್ಲಿ.
0: ಹೌದೌದು,
1: ಅಲ್ಲ ಕಾಡಿನಲ್ಲಿಯೇ ಬೆಳೆದವರು ಕೂಡ.
0: ಹೌದು,
1: ಮತ್ತೆ ಹೋದದ್ದು ಕಾಡಿಗೆ. ಹಾಗಾಗಿ ಕಾಡು ಅವರಿಗೆ ಹೊಸತಲ್ಲವೇ ಅಲ್ಲ.
0: ಹೌದು,
1: ಕೌರವ ಕಾಡಿದ್ದರಿಂದ ಅವರು ಕಾಡಿಗೆ ಹೋದದ್ದು ಅಲ್ಲ, ಕಾಡಿಗೆ ಹೋಗುವುದೇ ಸಹಜವಾದ ಪ್ರವೃತ್ತಿಯಾಗಿ ಹೋಗಿದೆ.
0: ಹೌದು,
1: ನಾವು ಹಾಗಲ್ಲ. ನಾನು ಹುಟ್ಟಿದ್ದೆ ಈ ಸಿಂಹಾಸನಕ್ಕಾಗಿ ಎನ್ನುವ ಹಾಗೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಇಲ್ವಾ?
0: ಅಲ್ಲ, ಈಗ ಧರ್ಮರಾಜ ಎಲ್ಲಿ ಹುಟ್ಟಿದ್ದಾರೆ ಎನ್ನುವುದನ್ನೇ ಆಲೋಚನೆ ಮಾಡಿದ್ರೆ, ಕಾಡಿನಲ್ಲಿ ಹುಟ್ಟಿದ್ದರಿಂದ ಅವರು ಕಾಡಿನಲ್ಲಿಯೇ ಇರಬೇಕು ಅಂತ ಹೇಳುವುದಾದ್ರೆ, ಅಲ್ಲ ಮಾತಿಗೆ ಹೇಳುವುದು ನಾನು, ಈಗ ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ಗಡಿಗೆಯಲ್ಲಿಯೇ ಇರಬೇಕು ಅಂತ ಹೇಳಲಿಕ್ಕೆ ಆಗ್ತದ ಬಾವ? ಹೇಳಿದ್ದು
1: ತಾತ್ಪರ್ಯ ಅರ್ಥ ಮಾಡಿಕೊಳ್ಳಬೇಕು. ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ತುಪ್ಪ ತಿನ್ನುವುದಕ್ಕಾಗಿ ಹುಟ್ಟಿದವರು ಎನ್ನುವುದಲ್ಲಿಯೇ ಸೂಕ್ಷ್ಮ. ಶ್ರೇಷ್ಠವಾದದ್ದನ್ನು ತುಪ್ಪವನ್ನು ಸಾಮಾನ್ಯವಾಗಿ ಭೋಗಿಸುವವರು ಯಾರು?
0: ಬ್ರಾಹ್ಮಣರು.
1: ಉಳ್ಳವರು ಬ್ರಾಹ್ಮಣರು ಆದೀತು. ಉಳ್ಳವರು ಬ್ರಾಹ್ಮಣರಿಗೂ ಕೊಡುವಷ್ಟು ಎಲ್ಲಿರ್ತದೆ? ಕ್ಷತ್ರಿಯರಾದ ನಮ್ಮಲ್ಲಿ
0: ಖಂಡಿತ
1: ಆ ನೆಲೆಯಲ್ಲಿಯೇ ಬಂದವ. ಯುವರಾಜ ಅಭಿಷೇಕ ಆದದ್ದು ಧರ್ಮರಾಜನಿಗಾದರೂ ಅನಭಿಷಿಕ್ತ ಸಮ್ರಾಟನಾಗಿ ಕರೆಸಿಕೊಂಡ ವೈ ಸುಯೋಧನ.
0: ಹೌದಪ್ಪ.
1: ಮೃಗರಾಜನಿಗೂ ತಲೆಯ ಮೇಲೆ ಕಿರೀಟ ಇಟ್ಟು ಅಭಿಷೇಕ ಮಾಡುವವರು ಯಾರು ಇಲ್ಲ.
0: ಇಲ್ಲಪ್ಪ.
1: ಅದು ಒಂದು ರೀತಿಯ ಮೃಗೇಂದ್ರನ ಸ್ವಭಾವವೇ.
0: ಹೌದು.
1: ಹಾಗಾಗಿ ಸಾಮ ಸಾಧ್ಯವೇ ಇಲ್ಲ. ಸಾಧ್ಯವಾಗುವುದು ಹೌದು ಅಂತಾದರೆ ಹಸ್ತಿನಾವತಿಯ ಸಿಂಹಾಸನವನ್ನು ಅಖಂಡವಾಗಿಸುವ ನೆಲೆಯಲ್ಲಿಯೇ ನಮ್ಮದ್ದು ಯೋಚನೆ. ಖಂಡಗೊಳಿಸುವುದು ಅಂತಾದರೆ ಅದು ನಮ್ಮ ಬದುಕಿನಲ್ಲಿ ಸಾಧ್ಯ ಇಲ್ಲ. ನಮಗೆ ಇದು ಬೇಕು ಅಂತಲೇ ಬಂದದ್ದು ಅಂತ. ನಾವು ಸಂಧಿಗೆ ಸಾಧ್ಯವೇ ಇಲ್ಲ.
0: ಧರ್ಮ ಅಧರ್ಮಗಳ ಚಿಂತನೆ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಂತ.
1: ಯಾರಿಗೆ

0: ಕೃಷ್ಣ
1: ಧರ್ಮಶ್ರವಣವನ್ನು ಮಾಡಿಸಿಕೊಳ್ಳುವುದಕ್ಕಾಗಿಯೇ ಕೇಳುವುದಕ್ಕಾಗಿಯೇ ಕುರುವಂಶದಲ್ಲಿ ಒಬ್ಬ ಹುಟ್ಟಿದವನಿದ್ದಾನೆ. ಧರ್ಮರಾಜ
0: ಹೌದಪ್ಪ,
1: ಅದೇ ಕೆಲಸ.
0: ಹಾಗಾಗಿ ಅಲ್ವಾ ನಿನಗೆ ಧರ್ಮವನ್ನು ಹೇಳಬೇಕು ಅಂತ ಬಂದ ದೂರ್ವಾಸರನ್ನು ನೀನು ಧರ್ಮಜನಲ್ಲಿಗೆ ಕಳುಹಿಸಿಕೊಟ್ಟದ್ದು.
1: ನಮಗೆ ಧರ್ಮದ ಅಗತ್ಯ ಉಂಟ?
0: ಇಲ್ಲಪ್ಪ.
1: ಧರ್ಮ ಏನು ಎನ್ನುವುದನ್ನು ನಾವು ತಿಳಿದು ಭಾಷ್ಯ ಬರೆಯುವಷ್ಟು ನಮ್ಮಲ್ಲಿ ಉಂಟು.
0: ಖಂಡಿತ.
1: ಹಾಗಾಗಿ ಮತ್ತೆ ನಮಗೆ ಅದರ ಅನಿವಾರ್ಯತೆ ಆದ್ರೂ ಏನು?
0: ಹೌದಪ್ಪ.
1: ಯಾರಿಗೆ ಬೇಕು ಬೇಕು ಎನ್ನುವ ಹಪಹಪಿಕೆ ಇರ್ತದೆಯೋ ಅವರಿಗೇ ಅದು ಸಿಗಬೇಕು ಕೃಷ್ಣ. ಯಾರಿಗೆ ಯಾವ್ದು ಬೇಕು ಅಂತ ಇರ್ತದೆಯೋ ಅವ್ರಿಗೆ ಅದರಲ್ಲಿ ಸಿಕ್ಕಿದಾಗಲೇ ಸಂತೋಷ ಆಗುವುದು. ಧರ್ಮರಾಜ ವನವಾಸದಲ್ಲಿದ್ದಾಗಲೂ ಮಾಡಿದ ಕೆಲಸ ಅಂತದ್ದೇ. ನಾವು ಅಂತವರಲ್ಲ. ನಾವು ಧಾರ್ಮಿಕವಾದಂತಹ ವಾತಾವರಣದಲ್ಲಿರುವ ಸನ್ನಿವೇಶ ಬಂದರೂ ನಾವು ನಮಗೆ ಬೇಕಾದದ್ದು ಧರ್ಮದಲ್ಲೇನುಂಟು ಅಷ್ಟನ್ನೇ ನಾವು ಯೋಚಿಸಿಕೊಳ್ಳುವವರು. ಹಾಗಾಗಿ ಧರ್ಮಶ್ರವಣವನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ನಾ ಬಂದವನು ಅಲ್ಲ. ಮತ್ತೆ ನೀ ಧರ್ಮಶ್ರವಣ ಮಾಡಿದರೆ ಕೇಳುವ ಮನಸ್ಥಿತಿಯು ಕೌರವನದ್ದಲ್ಲ. ಈಗಾಗಲೇ ನಾನು ಆಡಿದ ಹಾಗೆ ಧರ್ಮಸಮ್ಮತವಾದ ನೆಲೆಯಲ್ಲಿಯೇ ಈಗ ಧೃತರಾಷ್ಟ್ರನಿಗಿರುವಂತಹ ಸಿಂಹಾಸನ ಅವನ ಹಿರಿಯ ಮಗನಾದ ಕೌರವನಿಗೆ ಬರಬೇಕೆನ್ನುವ ನೆಲೆಯಲ್ಲಿ ಯೋಚಿಸಿದರು ನಾನು ಸಿಂಹಾಸನಕ್ಕೆ ಬಾಧ್ಯಸ್ಥನೇ ಇದ್ದೇನೆ. ಹಾಗಾಗಿ ಸಾಮದಿಂದ ಕೊಡುವುದಿಲ್ಲ, ಸಂಧಿಗೆ ಬಂದಂತವರಲ್ಲಿಯೂ ನಾನು ಅದನ್ನೇ ಆಡಿ ಕಳುಹಿಸಿದ್ದು. ಬೇಕು ಅಂತ ಆದರೆ ಸಂಗ್ರಾಮ ಉಂಟೇ ಉಂಟು. ಕ್ಷತ್ರಿಯರಾದವರು ಸಾಮದಿಂದ ಬೇಡುವುದಕ್ಕಾಗಿ ಅಲ್ಲ, ಬ್ರಾಹ್ಮಣೋತ್ತಮರಾದ್ರೆ ಬೇಡುವುದರಲ್ಲಿ ಅವರಿಗೆ ಸಾರ್ಥಕತೆ ಉಂಟು, ಬೇಡಿದರ ಅಪರಾಧವೂ ಅಲ್ಲ. ಇವರು ಬ್ರಾಹ್ಮಣ ವೇಷವನ್ನು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ನೆಲೆಯಲ್ಲಿ ಬೇಡುವುದಕ್ಕೆ ಅಂತ ಹೊರಟ್ರೆ ಕ್ಷತ್ರಿಯರಾದ ನಾವು ದಾನವಾಗಿ ಕೊಡಬಹುದು ವಿನಃ ಅದನ್ನು ಭಾಗ ಮಾಡಿಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಧಿ ಕಾರ್ಯವನ್ನು ಬಿಡು, ಸಂಗ್ರಾಮವನ್ನೇ ನಾವು ಸಿದ್ಧ ಮಾಡಿಕೊಂಡು ಬಂದ ಮೇಲೆ ನೀನು ನಮಗೆ ಸಹಾಯಿಯಾಗಿ ಒದಗಿ ಬಂದೆ ಅಂತಾದ್ರೆ ಮತ್ತೆ ಆಮೇಲೆ ನೀನು ಆಡಿದ ಹಾಗೆ ಪರಿಣಾಮದಲ್ಲಿ ಅಲ್ವ ತಿಳಿಯುವುದು, ನಾನು ಅಲ್ಲ ಧರ್ಮರಾಜನು, ಏಕಛತ್ರವಾಗಿರಬೇಕು. ಅದೇ ನಮ್ಮದ್ದು ಯೋಚನೆ. ಹಾಗಾಗಿ ಸಂಗ್ರಾಮವೇ ಸಿದ್ಧ, ಸಂಧಿಯ ಮಾತು ಇಲ್ಲ, ಆ ನೆಲೆಯಲ್ಲಿಯೇ ಪ್ರಯತ್ನ ಆಗಬೇಕು ಅಂತ ಬಂದದ್ದು.
0: ಇದು ನಾಡಿನಲ್ಲಿಯೇ ಹುಟ್ಟಿ ನಾಡಿನಲ್ಲಿಯೇ ಬೆಳೆದವರ ಮಾತು. ನೋಡುವ ಕಾಡಿನವರು ಏನ್ ಹೇಳುತ್ತಾರೆ ಅಂತ. ಭಾವ ಪಾರ್ಥ,
2: ಭಾವ
0: ಕೇಳಿದೆಯಲ್ಲ ನಿನ್ನ ದಾಯಾದಿ ಆಡಿದಂತಹ ಮಾತುಗಳನ್ನು.
2: ಹೌದು,
0: ಸಂಗ್ರಾಮವೇ ಸಿದ್ಧ, ಸಹಾಯ ಬೇಕು ಅಂತ ಅವನ ಆಲೋಚನೆ. ನಿನ್ನ ಆಲೋಚನೆ ಏನು, ಬಂದದ್ಯಾಕೆ, ನೀನು ಹೇಳಬಾರ್ದ?
2: ಖಂಡಿತವಾಗಿಯೂ ನಮ್ಮ

0: ಓ ದೇವ್ರೇ,
1: ಅರ್ಥ
0: ನಮ್ಮಣ್ಣ ಧರ್ಮರಾಯನ ಸ್ವಭಾವ ನಿನಗೆ ತಿಳಿಯದ್ದೇನಲ್ಲ. ಬೇರೆಯವರಿಗೆ ಬೇಸರ ಆಗ್ತದೆ, ಅವರ ಮನಸ್ಸಿಗೆ ಬೇಸರ ಮಾಡಬಾರದು ಎನ್ನುವ ಹಾಗೆ ಸದಾ ನಡೆದುಕೊಂಡವನು. ಹಿಂದಿನ ಪ್ರಕರಣಗಳನ್ನೆಲ್ಲ ಒಮ್ಮೆ ಗಮನಿಸಿದ್ರೆ ಕೌರವನಿಗೆ ಬೇಸರ ಆಗ್ತದೆ ಎನ್ನುವಂತಹ ಕಾರಣಕ್ಕೆ ಅಲ್ವಾ ನಮ್ಮನ್ನೆಲ್ಲ ಕರೆದುಕೊಂಡು ಆತ ವಾರಣಾವತಕ್ಕೆ ಹೊರಟದ್ದು.
1: ಕೌರವನಿಗೆ ಬೇಸರ ಆಗ್ತದೆ ಎನ್ನುವುದು ಅವನಿಗೆ ಗೊತ್ತಾಗ್ತದೆ, ಜೊತೆಯಲ್ಲಿರುವ ನಾಲ್ಕು ತಮ್ಮಂದರಿಗೆ ಬೇಸರ ಆಗ್ತದೆ ಎನ್ನುವುದು ಗೊತ್ತಾಗುವುದಿಲ್ವಲ್ಲ, ಅದು ದೊಡ್ಡ ಸಮಸ್ಯೆ ಆದದ್ದು.
0: ಹೌದಪ್ಪ, ಈಗ ನಿಮ್ಮ ಸಂಭಾಷಣೆಯನ್ನ ಕೇಳ್ತಾ ಇದ್ದೆ. ಅಣ್ಣನಿಗೆ ಪಟ್ಟಾಭಿಷೇಕ ಆದದ್ದು ಹೌದು. ಪಟ್ಟಾಭಿಷಿಕ್ತನಾದ ಮೇಲೆ ಯಾರಾದ್ರೂ ರಾಜ್ಯವನ್ನ ಪಾಲು ಮಾಡ್ಲಿಕ್ಕೆ ಸಮ್ಮತಿಸ್ತಾರಾ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಅಣ್ಣ ಒಪ್ಪಿದ ಯಾಕೆ? ಇದರಿಂದ ದೊಡ್ಡಪ್ಪನಿಗೋ ಕೌರವನಿಗೋ ಬೇಸರ ಆಗಬಾರದು ಎನ್ನುವಂತಹ ಕಾರಣಕ್ಕೆ. ಹಾಗೆಯೇ ಕೌರವ ಅಣ್ಣನನ್ನ ದ್ಯೂತಕ್ಕೆ ಕರೆದಾಗ ಬಂದು ಆಡಿದ್ದೂ ಕೂಡ ಅದೇ ಕಾರಣಕ್ಕೆ. ಎಲ್ಲವನ್ನು ಕಳೆದುಕೊಂಡ, ಏನೋ ದೊಡ್ಡಪ್ಪನ ದಯೆ, ಮತ್ತೊಮ್ಮೆ ಕಳೆದುಕೊಂಡದ್ದೆಲ್ಲ ಸಿಕ್ತು. ಕೌರವ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ವಲ್ಲ, ಮತ್ತೆ ದ್ಯೂತಕ್ಕೆ ಆಹ್ವಾನಿಸಿದ. ಪುನಃ ಎಲ್ಲವನ್ನೂ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂತು. ಕಾಡಿಗೆ ಹೋಗಿ ಈಗ ಎಲ್ಲವನ್ನ ಅನುಭವಿಸಿ ನಾವು ಬಂದಿದ್ದೇವೆ. ಇದೆಲ್ಲ ಕಾರಣ ಯಾಕೆ? ಬೇರೆಯವರಿಗೆ ಬೇಸರ ಆಗಬಾರದು, ತನಗೆ ನೋವಾದ್ರೂ ಅಡ್ಡಿಲ್ಲ ಎನ್ನುವುದಕ್ಕಾಗಿ. ಈಗಲೂ ಹಾಗೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಣ್ಣನಿಗೆ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ. ಸಾಮದಿಂದಲೇ ಬಗೆಹರಿಸಿಕೊಳ್ಳಬೇಕು ಎನ್ನುವುದಾಗಿ ಅಲ್ವ ಪ್ರಯತ್ನವನ್ನ ನಡೆಸಿದ್ದು. ಕೌರವ ಒಪ್ಪಲಿಲ್ಲ ಎನ್ನುವ ಕಾರಣಕ್ಕೆ ತನಗೆ ಮನಸ್ಸಿಲ್ಲದಿದ್ದರೂ ಕೂಡ ಆತ ಯುದ್ಧದ ಸಿದ್ಧತೆಯನ್ನ ನಡೆಸಲಿಕ್ಕೆ ತೊಡಗಿದ್ದಾನೆ. ಮತ್ತೆ ಈ ವಿಚಾರದಲ್ಲಿ ನೀನೇನೋ ನನ್ನ ಅಭಿಪ್ರಾಯವನ್ನ ಕೇಳಿದೀಯ. ನನಗೆ ಹೇಳುವಂತಹ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅಣ್ಣ ಹೇಳಿ ಕಳುಹಿದ್ದಾನೆ, ಶ್ರೀಕೃಷ್ಣನನ್ನ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಬಾ. ಇಷ್ಟು ವಿಚಾರವನ್ನ ಮಾತ್ರ ನಾನು ಹೇಳಬಲ್ಲೆ, ಮತ್ತಾವ ನಿರ್ಧಾರವೂ ನನಗೆ ಬಿಟ್ಟದ್ದಲ್ಲ.
1: ನಿಮ್ಮ ಪಕ್ಷದ ನಾಯಕನಾದ ಧರ್ಮರಾಯನಿಗೆ ಯುದ್ಧ ಬೇಡ ಅಂತುಂಟು.
0: ಹೌದು.
1: ಆದ್ರೆ ನೀವೆಲ್ಲ ಸೇರಿ ಯುದ್ಧ ಬೇಕು ಎನ್ನುವ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಿ. ಕೌರವರ ಪಕ್ಷದ ನಾಯಕನಾದ ಸುಯೋಧನನಿಗೆ ಯುದ್ಧ ಬೇಕು ಅಂತುಂಟು. ಆದ್ರೆ ಭೀಷ್ಮ ದ್ರೋಣಾದಿಗಳೆಲ್ಲ ಸೇರಿ ಯುದ್ಧ ಬೇಡ ಬೇಡ ಎನ್ನುವ ಹಾಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ನೋಡುವ ಯಾರ ತೀರ್ಮಾನ ಆಗ್ತದೆ ಅಂತ. ಈರ್ವರೂ ಸೇರಿ ಸಹಾಯವನ್ನು ಕೇಳುವುದಕ್ಕೆ ಬಂದಿದ್ದೀರಿ.
0: ಹೌದು.
1: ಕೊಡಬಹುದಿತ್ತು, ಆದ್ರೆ ಒಂದು

0: ಇರುವರೂ ಬಂದು ಒಂದನ್ನೇ ಅಪೇಕ್ಷೆ ಮಾಡ್ತಾ ಇದ್ದೀರಿ. ಕೃಷ್ಣ ತನು ಮನ ಧನ ಸಹಾಯವನ್ನು ಕೊಡಬೇಕು, ಕೊಡಬಹುದಿತ್ತು, ಏನು ಮಾಡುವ. ಎಳವೆಯಿಂದ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಒಡನಾಟ ಮಾಡಿ ಮಾಡಿ ಮಾಡಿ ಯುದ್ಧ ಮಾಡುವುದನ್ನೇ ಮರೆಯಬಹುದಾದ ಸ್ಥಿತಿಗೆ ನಾನು ಒಳಗಾಗಿದ್ದೇನೆ. ನಿಮ್ಮ ಇರುವರಿಗೂ ಗೊತ್ತಾಗಿರಬಹುದು, ಮಾಗಧ ಯುದ್ಧ ಮಾಡುವುದಕ್ಕೆ ಬಂದಾಗ ಒಮ್ಮೆಯೂ ಯುದ್ಧ ಮಾಡುವುದಕ್ಕೆ ನಿಲ್ಲದೆ ಓಡಿ ಹೋದವ ನಾನು. ಯುದ್ಧ ಮಾಡುವಂತಹ ಯಾವ ಉತ್ಸಾಹವೂ ನನಗಿಲ್ಲ. ಸುದರ್ಶನ ಚಕ್ರ ಅದು ಯಾರನ್ನೂ ಕೊಲ್ಲದೆ ಯಾವುದನ್ನೂ ಕತ್ತರಿಸದೆ ಏನೂ ಕೆಲಸಕ್ಕೆ ಬಾರದೇ ಇರುವ ಸ್ಥಿತಿಗೆ ಬಂದು ಹೋಗಿದೆ. ಹಾಗಾಗಿ ನಾನು ಯುದ್ಧ ಮಾಡುವ ಸ್ಥಿತಿಯಲ್ಲಂತೂ ಇಲ್ಲ. ಆದರೂ ಏನಾದರೂ ಮಾಡಬೇಕಲ್ಲ, ನೀವಿರುವರು ಬಂದವರಿಗೆ ಏನನ್ನೋ ಕೊಡಲೇಬೇಕಲ್ಲ. ಹಾಗಾಗಿ ನಮ್ಮ ಯಾದವೀ ಸೇನೆಯನ್ನು ಒಂದು ಕಡೆಯಲ್ಲಿ ಇಡ್ತಾ ಇದ್ದೇನೆ, ಮತ್ತೊಂದೆಡೆಯಲ್ಲಿ ನಾನು ನಿಮ್ಮ ಇರುವರಲ್ಲಿ ಯಾರಿಗೆ ಯಾವುದು ಬೇಕೋ ತೆಗೆದುಕೊಳ್ಳಬಹುದು. ನಾನು ಚಕ್ರವನ್ನು ಆಯುಧವನ್ನು ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ, ಸುಮ್ಮನೆ ಇರ್ತೇನೆ ಅಷ್ಟೇ. ಯಾವ ಕೆಲಸಕ್ಕೂ ಬಾರದೆ ಹೋದ ವ್ಯಕ್ತಿಯಾಗಿ ಯಾದವೀ ಸೇನೆ ನಿಮಗೆ ಯುದ್ಧಕ್ಕೆ ಸಹಾಯ ಆಗುತ್ತದೆ. ಯಾರು ಯಾರಿಗೆ ಹೇಗೆ ಬೇಕು ಎನ್ನುವ ತೀರ್ಮಾನ ನಿಮಗೇ ಇರಲಿ. ಹಾಗಾಗಿ ಆಯ್ಕೆಯನ್ನು ಮುಂದಿಡ್ತಾ ಇದ್ದೇನೆ. ಮೊದಲಾಗಿ ಬಂದವ ನೀನು, ಕಾಣಿಸಿಕೊಂಡವನು ನೀನು. ಹಾಗಾಗಿ ನೀನೇ ಹೇಳು ಪಾರ್ಥ, ಏನು ಬೇಕು ನಿನಗೆ?
1: ಶ್ರೀಕೃಷ್ಣ, 13 ವರ್ಷಗಳ ಕಾಲ ನೆಲೆ ಇಲ್ಲದೆ ಕಾಡಿನಲ್ಲಿ ತಿರುಗಾಡಿದವರು ನಾವು. ಈಗಲೂ ಕೂಡ ವಿರಾಟರಾಯ ಕೊಟ್ಟಂತಹ ಉಪಪ್ಲಾವ್ಯ ನಗರದಲ್ಲಿ ನಾವು ಇದ್ದೇವೆ. ಹಾಗಾಗಿ ನಮಗೆ ಏನು ಎನ್ನುವುದು ಸುಸ್ಥಿರವಾಗಿ ಇಲ್ಲ. ಈಗಾಗಲೇ ಯುದ್ಧ ಎನ್ನುವ ವಿಚಾರವನ್ನ ಕೇಳಿ ದ್ರುಪದನೋ ಅಥವಾ ವಿರಾಟನೋ ನಮಗೆ ಆತ್ಮೀಯರಾದವರು ಒಂದಷ್ಟು ಸೈನ್ಯವನ್ನ ನಮ್ಮ ಸಹಾಯಕ್ಕೆ ಕಳುಹಿಸಿದ್ದಾರೆ. ಆದರೆ ಅವರೆಲ್ಲರನ್ನೂ ಸಾಕುವಂತಹ ಜವಾಬ್ದಾರಿ ನಮ್ಮ ಮೇಲಿಲ್ಲ. ನಮ್ಮ ಮೇಲಿನ ಪ್ರೀತಿಯಿಂದ ಅವರೇ ಆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈಗ ಇನ್ನು ನಿನ್ನ ಯಾದವೀ ಸೇನೆ ನಮ್ಮ ಸಹಾಯಕ್ಕೆ ಬಂತು ಅಂತಾದ್ರೆ ಅದನ್ನ ಸಾಕುವುದು ಹೇಗೆ? ನಮಗೆ ಬಹಳ ಕಷ್ಟ ಆಗ್ತದೆ. ಮತ್ತೆ ನಮಗೆ ಅಣ್ಣ ಹೇಳಿದ್ದಿಷ್ಟೇ, ಶ್ರೀಕೃಷ್ಣ ಒಂದು ನಮ್ಮ ಪಕ್ಷಕ್ಕೆ ಇದ್ರೆ ಸಾಕು ಎನ್ನುವುದಾಗಿ. ಒಂದು ಮಾತಿಲ್ವಾ, ಹಕ್ಕಿಗೆ ರೆಕ್ಕೆಯೇ ಬಲ, ಭಾವನೆಗೆ ಭಾವನೆಯೇ ಬಲ ಎನ್ನುವುದಾಗಿ. ಹಾಗಂತ ನಿನ್ನನ್ನ ಸಾಕ್ತೇವೆ ಎನ್ನುವಂತಹ ಉದ್ದಟತನ ನಮಗಿಲ್ಲ. ನೀವು ನಮ್ಮ ಜೊತೆಗಿದ್ರೆ, ನಿನ್ನ ಆಶೀರ್ವಾದ ನಮ್ಮ ಮೇಲಿದ್ರೆ ಖಂಡಿತವಾಗಿಯೂ ಯುದ್ಧವನ್ನ ಗೆಲ್ಲಬಹುದೇನೋ ಎನ್ನುವಂತಹ ಒಂದು ಆಸೆ ನಮ್ಮಣ್ಣನದ್ದು. ಹಾಗಾಗಿ ನೀನು

0: ಕೃಷ್ಣ
1: ಬಾವಯ್ಯ,
0: ಈ ಪ್ರಸಂಗ ನಮಗೆ ನಿರೀಕ್ಷಿತವೇ? ಬಂದ ಮೇಲೆ ಇಂಥದ್ದೊಂದು ಪ್ರಸಂಗ ಆದದ್ದಲ್ಲಪ್ಪ,
1: ಮತ್ತೆ
0: ಬರುವಾಗಲೇ ನಿರೀಕ್ಷಿಸಿಕೊಂಡು ಬಂದ ಪ್ರಸಂಗ. ಅಲ್ಲ, ನೀನು ಪಾಂಡವರನ್ನು ಬಿಡುವುದಕ್ಕೆ ಸಾಧ್ಯ ಉಂಟ? ಅದು ನಮ್ಮದ್ದು ಯೋಚನೆ ಹೌದಪ್ಪ, ಆದರೆ ಎಲ್ಲಿಯಾದರೂ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೊಂದು ಅವಕಾಶ ಉಂಟು ಅಂತಾದರೆ ನಾಳೆ ನಮ್ಮವರು ಆಡುವುದಕ್ಕಿಲ್ಲ. ಅಲ್ಲ, ನೀನು ಆ ದಿನವೇ ಹೋಗಿ ಕೃಷ್ಣನನ್ನು ಮಾತಾಡಿಸಿದ್ದಿದ್ರೆ ಏನೋ ಒಂದು ನಿನಗೆ ಸಹಾಯ ಆದರೂ ಆಗುತ್ತಿತ್ತೋ ಏನೋ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಭಾಗವತ ಶ್ರೇಷ್ಠರಲ್ಲ, ಅವರ ಬಾಯಿಗೆ ಆಹಾರವಾಗಬಾರದು ಎನ್ನುವ ಕಾರಣಕ್ಕೆ ಒಂದು ಪ್ರಯತ್ನ ಮಾಡುವ ಅಂತ ಬಂದದ್ದು.
1: ಏನು ಮಾಡಿದ್ರು ಭಾಗವತರಿಗೆ ಆಹಾರ ಹಾಕುವುದೇ ಹಾಗಾದ್ರೆ
0: ಆಗುವುದಕ್ಕಿಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ನಾಳೆ ಅವರೂ ಆಡುವುದಕ್ಕಿಲ್ಲ, ನಾನು ಪ್ರಯತ್ನಿಸಿ ಆಗಿದೆ. ಆದರೂ ನೀನು ಉಪಾಯದಿಂದಲಾಗಿ ಒಂದು ವಿಷಯವನ್ನು ಮುಂದಿಡ್ತೀಯ, ಅದಕ್ಕೆ ಅವ ಅಸ್ತುಮುದ್ರೆಯನ್ನು ಒತ್ತುತ್ತಾನೆ ಅಂತಾದರೆ ಆದೀತಪ್ಪ.
1: ಅಲ್ಲ, ನಾನು ಏನು ಯುದ್ಧ ಮಾಡುವುದಿಲ್ಲ, ಚಕ್ರ ಹಿಡಿಯುವುದಿಲ್ಲ, ಯಾವ ಕೆಲಸಕ್ಕೂ ಇಲ್ಲ ನಾನು.
0: ಅಲ್ಲ, ನಮಗೆ ಅಂತವರಿಂದ ಪ್ರಯೋಜನ ಉಂಟ?
1: ಕೆಲವು ಮೇಲ್ವಿಚಾರಣೆ ಮಾಡಬಹುದು.
0: ಹೌದಪ್ಪ,
1: ಹೊರಟವರನ್ನು ಹೋಗು ಅಂತ ಹೇಳುವುದು,
0: ನಮ್ಮ
1: ಬರ್ತಾ ಇರುವವರನ್ನು ಬಾ ಅಂತ ಕರೆಯುವುದಷ್ಟೇ.
0: ಅದೇ, ನಮ್ಮಲ್ಲಿ ಅಂತಹ ಸಾವಿರ ಸಾವಿರ ಜನರಿದ್ದಾರೆ, ಕೇವಲ ಮೇಲ್ವಿಚಾರಣೆಗಾಗಿಯೇ ಅವರನ್ನು ನೇಮಿಸಿದ್ದೇವೆ. ನಿಮ್ಮಲ್ಲಿ ಆದರೆ ಪಾಪ ಬೇರೆ ಯಾರೂ ಇಲ್ಲ, ಹಾಗಾಗಿ ನಿನಗೊಂದು ಆಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಂಥದ್ದಕ್ಕೆ ಸಾವಿರ ಸಾವಿರ ಜನರು ಕಾಯ್ತಾ ಇದ್ದಾರೆ.
1: ಕೆಲಸ ಮಾಡುವ ನೂರಾರು ಜನರನ್ನು ಸಾವಿರಾರು ಮೇಲ್ವಿಚಾರಕರು ಮೇಲ್ವಿಚಾರಣೆ ಮಾಡುವ
0: ಅಲ್ಲವೇ ಅಲ್ಲ, ಕೆಲಸ ಮಾಡುವ ಕೋಟಿಗಟ್ಟಲೆ ಜನರನ್ನು ವಿಚಾರಿಸುವುದಕ್ಕೆ ಸಾವಿರಾರು ಜನರಿದ್ದಾರೆ ಎನ್ನುವ ಹಾಗೆ ನಮ್ಮದು ಅಷ್ಟು ಅಪರಿಮಿತವಾದಂತಹ ಬಲ ಬೆಂಬಲ ಉಂಟು ಎನ್ನುವ ನೆಲೆಯಲ್ಲಿ
1: ಸರಿ.
0: ಈಗ ನೀನು ಇಂಥದ್ದೊಂದು ಪ್ರಕರಣವನ್ನು ಇಂಥದ್ದೊಂದು ವಿಷಯವನ್ನು ಮುಂದಿಡ್ತೀಯ ಅಂತಾದರೆ ಆದೀತು. ಆದ್ರೆ ಒಂದುಂಟು.
1: ಏನು?
0: ನಮ್ಮ ಪಕ್ಷವನ್ನು ನೀನು ಯಾವುದೇ ನೆಲೆಯಲ್ಲಿಯೂ ವಿರೋಧಿ ಪಕ್ಷ ಅಂತ ನೋಡುವ ಹಾಗಿಲ್ಲ. ನೀನು ಪಾಂಡವರನ್ನು ಸೇರಿಕೊಳ್ಳುವುದೇ ಆದರೂ ನಮ್ಮೊಳಗೆ ಹೊಕ್ಕಿರಿಯಲಾಗದು. ಈಗ ನಿನ್ನನ್ನು ಕೇವಲ ಈ ಶಸ್ತ್ರಾಸ್ತ್ರದಿಂದ ಮಾಡುವಂತಹ ಯುದ್ಧದಲ್ಲಿ ಮಾತ್ರ ನಿರೀಕ್ಷಿಸುವ ಹಾಗಿಲ್ಲ.
1: ಮತ್ತೆ
0: ನೀನು ಕೆಲವೊಮ್ಮೆ ನೀನು ಯುದ್ಧ ಮಾಡದೆಯೂ ಬಹುಬಗೆಯಲ್ಲಿ ಪ್ರವರ್ತಿಸಿದಂತಹ ವಿಚಾರವನ್ನು ನಾವು ಕೇಳಿದವರಿದ್ದೇವೆ. ತಟಸ್ಥನಾಗಿಯೇ ಇರ್ತೇನೆ ಅಂತ ನೀನೀಗ ಆಡುತ್ತೀಯ ಅಂತಾದರೆ ಯುದ್ಧ ಮುಗಿಯುವವರೆಗೂ ನಿನ್ನದು ಅಂತಹದ್ದೇ ಭಾವ ಬೇಕಾಗುತ್ತದೆ. ನಾವು ನೋಡಿಕೊಳ್ಳುತ್ತೇವೆ. ಈಗ ಎರಡೂ ಕಡೆಗೆ ಸಂಬಂಧವನ್ನು ನೀನು ಬೆಳೆಸಿದ ಮೇಲೆ ನಾವು ಗೆಲ್ಲುವುದು ಅಲ್ಲ ಪಾಂಡವರು ಗೆಲ್ಲುವುದು ಯುದ್ಧದಲ್ಲಿ ತೀರ್ಮಾನ ಆಗುತ್ತದೆ.
1: ಸರಿ,
0: ನೀನು ಕೇವಲ ಉತ್ಸವ ಮೂರ್ತಿಯ ಹಾಗೆ ಕುಳಿತು ನೋಡುವುದೇ ಹೌದು ಅಂತಾದರೆ ಮತ್ತೆ ನಾವು ಉಳಿದದ್ದೆಲ್ಲ ನೋಡಿಕೊಳ್ಳುತ್ತೇವೆ.
1: ಅದೊಂದು ಮಾತು ಸರಿ.
0: ಯಾವುದು?
1: ಉತ್ಸವ ಮೂರ್ತಿಯ ಹಾಗೆ
0: ಹಾಗೆ ಇದ್ರಾಯ್ತು.
1: ಸರಿ,
0: ಮತ್ತೆ ಯಾವ ಕೆಲಸವೂ ಬೇಡ.
1: ಇದು ದೇವರು ಉತ್ಸವ ಮೂರ್ತಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಒಂದು ದೀಪ, ದೀಪದ ಬುಡದಲ್ಲಿ ಕುಳಿತಂತಹ ವ್ಯಕ್ತಿ ಪುಸ್ತಕ ಓದುತ್ತಾನೆ, ಮತ್ತೊಬ್ಬ ಅದೇ ದೀಪ ಹಿಡಿದುಕೊಂಡು ಹೋಗಿ ಯಾವುದೋ ಒಂದು ಮನೆಯ ಕಳ್ಳತನವನ್ನು ಮಾಡುತ್ತಾನೆ. ಅಲ್ಲಿ ಮಾಡಿದ ವ್ಯಕ್ತಿಗೆ ಪಾಪ ಪುಣ್ಯಗಳ ಲೇಪವೇ ಹೊರತು ದೀಪಕ್ಕಲ್ವಲ್ಲ. ಪ್ರಚೋದನೆ ಕೊಡುವುದು ಮಾತ್ರ ದೇವರ ಕೆಲಸ, ಕೆಲಸ ಮಾಡುವುದು ಮನುಷ್ಯರ ಕೆಲಸ. ಹಾಗೆಯೇ ಉತ್ಸವ ಮೂರ್ತಿಯು ಹಾಗೆ ಇಡೀ ಊರೆಲ್ಲ ಸುತ್ತಾಡಿ ಬರುತ್ತದೆ. ಯಾವ ಮನೆಯು ತನ್ನದು ಎನ್ನುವ ಭಾವ ಇಲ್ಲ, ಯಾರೋ ಪರರು ಎನ್ನುವ ಭಾವವೂ ಇಲ್ಲ. ಹಾಗಂತ ಸುತ್ತಾಡಿ ಅನುಗ್ರಹ ಮಾಡುವುದು ಮಾಡುವುದೇ. ಪ್ರಸಾದ ತಗೊಳ್ಳುವವರು ತಗೊಳ್ತಾರೆ, ಅದು ಅವರಿಗೆ ಅವರ ಭಾಗ್ಯಕ್ಕೆ ಬಿಟ್ಟದ್ದು. ಸರಿ, ಹಾಗಾದ್ರೆ ಪಾಂಡವರ ಪಕ್ಷದಲ್ಲಿರ್ತೇನೆ, ತಟಸ್ಥನಾಗಿ ಯುದ್ಧ ಮಾಡದೆ ನಿಂತಿರ್ತೇನೆ.
0: ಅಷ್ಟು ನೀ ಮಾಡಿದ್ರೆ ನಾವು ಪ್ರಸಾದ ತೆಗೆದುಕೊಳ್ತೇವೆ.
1: ಪ್ರಸಾದ ಕೊಟ್ಟೇ ಕೊಡ್ತೇನೆ, ಖಂಡಿತ.
0: ನಮಗೆ ಬೇಕಾದದ್ದು ಅಷ್ಟೇ.
1: ಸರಿ,
0: ಹಾಗಾಗಿ ಆ ನಿರೀಕ್ಷೆಯಲ್ಲಿಯೇ ಇರುವುದು ಹೌದು ಅಂತಾದ್ರೆ ಮತ್ತೆ ಈ ದ್ವಾರಾವತಿಯಲ್ಲೂ ಸ್ವಲ್ಪ ನಮಗೆ ಕೆಲಸ ಉಂಟಪ್ಪ. ಹಾ
1: ಹಾ ಹಾ ಹಾ,
0: ತಮ್ಮನನ್ನು ಮಾತಾಡಿಸಿದ ಮೇಲೆ ನಮ್ಮ ಗುರುಗಳು ಇದ್ದಾರೆ ಇಲ್ಲಿ.
1: ಹಾ, ಹೌದು.
0: ಸ್ವಲ್ಪ ಇದ್ದಾರೋ ಅಂತ ನಾವು ಆ ಕಡೆಯಲ್ಲಿ ಗಮನ ಹರಿಸಿ ಮತ್ತೆ ನಾವು ಹಾಗೆ ಹೋಗುತ್ತೇವೆ. ಆದೀತಾ?
1: ಹೌದು, ಗುರುಗಳಿಂದ ಕಲಿತದ್ದನ್ನೆಲ್ಲ ಒಮ್ಮೆ ಪ್ರಯೋಗ ಮಾಡಿ ಹಾಗೆ ಮರಳಿ ಹೋಗಬಹುದು.
0: ಹಾಗಾದ್ರೆ ಮಾತು ಮಾತೇ ಅಲ್ವಾ?
1: ಖಂಡಿತವಾಗಿ.
0: ಆದೀತು ಆಗಿದ್ರೆ
1: ಪಾರ್ಥ, ಏನು ಮರಳಾಗಿ ಬಿಟ್ಟೆ ಪುಣ್ಯಾತ್ಮ ನೀನು. ಅಲ್ಲದೆ ಹೋದರೆ ಸಮಸ್ತ ಯಾದವೀ

0: ಸೈನ್ಯವನ್ನು ಒಂದೆಡೆಯಲ್ಲಿ ನಿಲ್ಲಿಸಿ ಮತ್ತೊಂದೆಡೆಯಲ್ಲಿ ಯುದ್ಧವನ್ನೇ ಮಾಡದ ನಾನು ತಟಸ್ಥನಾಗಿರ್ತೇನೆ, ಯಾವುದು ಬೇಕು ಅಂತ ಆಯ್ಕೆ ಮಾಡಿಕೊ ಅಂತ ಕೇಳಿದರೆ, ಹೋಗಿ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ಯಲ್ಲ, ಏನು ಮರುಳುತನ ಮಾಡಿಬಿಟ್ಟೆ. ಯಾದವಿ ಸೈನ್ಯವನ್ನು ಪಡೆದುಕೊಂಡಿದ್ರೆ ಯುದ್ಧ ಮಾಡುವುದಕ್ಕಾದರೂ ಒಂದು ಸಹಾಯ ಆಗ್ತಾ ಇತ್ತು. ಈಗ ನಾನು ಏನೂ ಮಾಡದೆ ಆಯುಧವನ್ನು ಹಿಡಿಯದೆ ಯುದ್ಧವನ್ನು ಮಾಡದೆ ಸುಮ್ಮನೆ ನಿನಗೊಂದು ಹೊರೆ ಆಗುತ್ತೇನೆ ಬಿಟ್ರೆ ಯಾವ ಅನುಕೂಲವೂ ಇಲ್ವಲ್ಲ. ಯಾಕೆ ಮನೆಯ ಬಾಗಿಲಿಗೆ ಬಂದ ಕಾಮಧೇನುವನ್ನು ಹೊರಗೆ ಓಡಿಸಿ ಬರಡು ಎಮ್ಮೆಯನ್ನು ಮನೆಗೆ ತೆಗೆದುಕೊಂಡು ಬಂದಿಯಲ್ಲ, ಯಾಕೆ ಹೀಗೆ ಮಾಡಿದೆ ಪಾರ್ಥ?
1: ಕೃಷ್ಣ, ನಿನ್ನ ಮಾತನ್ನ ಕೇಳುವಾಗ ನನಗೊಂದು ವಿಚಾರ ನೆನಪಾಗ್ತದೆ. ಒಂದೆಡೆಯಲ್ಲಿ ಶೀತಲ ಕಿರಣವನ್ನ ಬೀರುವಂತಹ ಚಂದ್ರ, ಇನ್ನೊಂದೆಡೆ ಸಾವಿರಾರು ನಕ್ಷತ್ರ ಪುಂಜಗಳು. ಆ ನಕ್ಷತ್ರ ಪುಂಜದ ಬೆಳಕಿನಲ್ಲಿ ನಡಿಲಿಕ್ಕಾಗ್ತದೋ?
0: ಅದಿಲ್ಲ,
1: ಖಂಡಿತವಾಗಿಯೂ ಇಲ್ಲ. ಹಾಗೆಯೇ ಚಂದ್ರನಿದ್ದ ಹಾಗೆ ನಮ್ಮ ಬದುಕಿನಲ್ಲಿ ನೀನು, ಪಾಂಡವರನ್ನ ಸದಾ ಕೈ ಹಿಡಿದು ನಡೆಸುತ್ತಾ ಬಂದವನು, ಈ ಯುಗಕ್ಕೆ ದುಸ್ಸಾಧ್ಯ ಅಲ್ಲ ಅಸಾಧ್ಯವೇ ಎನಿಸುವಂತಹ ರಾಜಸು ಯಾಗವನ್ನ ನಮ್ಮಿಂದ ಮಾಡಿಸಿದವನು. ಆ ಸಂದರ್ಭದಲ್ಲಿ ಅಣ್ಣ ನಿನಗೆ ಅಲ್ವಾ ಅಗ್ರಪೀಠವನ್ನ ಕೊಟ್ಟದ್ದು, ಸುಮ್ಮನೆ ಕೊಟ್ಟದ್ದು ಅಂತ ಹೇಳಿ ಮಾಡಿದ್ಯಾ? ನಿನ್ನ ಯೋಗ್ಯತೆಯನ್ನ ಆತ ತಿಳಿದುಕೊಂಡಿದ್ದಾನೆ. ನೀನು ನಗಾಡಿಕೊಳ್ತೀಯ, ಓಡಿಕೊಳ್ತೀಯ, ಆಡಿಕೊಳ್ತೀಯ, ಹೇಗೆ ಬೇಕಿದ್ರೂ ಸಹಾಯವನ್ನ ನಮಗೆ ಮಾಡ್ತೀಯ ಎನ್ನುವಂತಹ ಭರವಸೆ ನನ್ನ ಅಣ್ಣನಿಗೆ ನಿನ್ನ ಮೇಲಿದೆ. ಹಾಗಾಗಿ ಹೇಳುವಂಥದ್ದು, ಮತ್ತೆ ನಿನ್ನ ಸಾರಥ್ಯ ಎನ್ನುವಂಥದ್ದು ಬ್ರಹ್ಮನ ಸಾರಥ್ಯಕ್ಕೆ ಸಮಾನ, ಪರಮೇಶ್ವರ ಕೂಡ ನಿನ್ನ ಸ್ನೇಹಿತ, ಅಂತಹ ಯೋಗ್ಯತೆ ಉಳ್ಳಂತಹ ನೀನು ನಮ್ಮ ಪಕ್ಷಕ್ಕೆ ಬಂದು ಇದ್ರೆ ಸಾಕು. ಜೊತೆಯಲ್ಲಿ ನನ್ನದೊಂದು ಮನವಿ, ನನ್ನ ಭಾವನಾಗಿಯೋ ಅಲ್ಲ ದೇವನಾಗಿಯೋ ನನ್ನ ರಥದ ಸಾರಥ್ಯವನ್ನ ವಹಿಸಿಕೊಳ್ಬೇಕು ಎನ್ನುವುದಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ಮೂಲಕ ನಮ್ಮ ಬಾಳ ರಥವನ್ನ ಸಸೂತ್ರವಾಗಿ ನಡೆಸುವಂತಹ ಹೊಣೆಯನ್ನ ನಿನ್ನ ಪಾಲಿಗೆ ಒಪ್ಪಿಸ್ತಾ ಇದ್ದೇನೆ. ಹೇಗೆ ಆದೀತು
0: ಅರ್ಜುನ? ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತಹ ತಪಸ್ವಿಗಳು, ಯೋಗಿಗಳು ಪ್ರತ್ಯಕ್ಷನಾದಂತಹ ದೇವನಲ್ಲಿ ಕೇಳುವುದೇನು? ನನಗೆ ಆ ವರ ಬೇಕು, ಈ ವರ ಬೇಕು, ಅದು ಬೇಕು, ಇದು ಬೇಕು, ಎಲ್ಲವನ್ನೂ ಕೇಳಿದರೆ, ಕೇಳಿದ್ದೆಲ್ಲವನ್ನೂ ದೇವರು ಅನುಗ್ರಹ ಮಾಡ್ತಾನೆ. ಆದ್ರೆ ಅದು ಅಷ್ಟಕ್ಕೇ ಸೀಮಿತವಾಗಿರ್ತದೆ, ಕೇಳಿದ್ದು ಮಾತ್ರ ಸಿಗ್ತದೆ. ಒಮ್ಮೆ ಆ ದೇವರನ್ನೇ ನೀನೇ ಬೇಕು ಅಂತ ಕೇಳಿದರೆ, ನಾವು ಕೇಳಿದ್ದು ಕೇಳದೆ ಹೋದದ್ದು ಎಲ್ಲವೂ ನಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳುವುದಿಲ್ವಾ?
1: ಖಂಡಿತ.
0: ಸಣ್ಣ ಮಗುವೊಂದು ತಂದೆಯನ್ನು ಹೋಗಿ ಪೀಡಿಸಿ ಅದು ಬೇಕು ಇದು ಬೇಕು ಹಾಗೆ ಕೊಡು ಹೀಗೆ ಕೊಡು ಅಂತೆಲ್ಲ ಬೇಡ್ತದೆ. ಹಾಗೆ ಬೇಡುವ ಬದಲು ಹೋಗಿ ತಂದೆಯನ್ನು ನೀನೇ ಬೇಕು ಅಪ್ಪ, ನನಗೆ ಬೇಕಾದದ್ದನ್ನೆಲ್ಲ ಕೊಡುವ ಹೊಣೆ ನಿನ್ನದ್ದು ಎನ್ನುವ ಹಾಗೆ ಒಮ್ಮೆ ತನ್ನ ಹೊಣೆಗಾರಿಕೆಯನ್ನು ಅಪ್ಪನ ಹೆಗಲಿಗೆ ಏರಿಸಿದ್ರೆ ಅದಕ್ಕೆ ಬೇಕಾದದ್ದಕ್ಕಿಂತ ಹೆಚ್ಚಿಗೆ ಸಿಗುವುದಿಲ್ವ?
1: ಹೌದು.
0: ಬುದ್ಧಿವಂತಿಕೆಯ ಕೆಲಸ ಮಾಡಿದ್ದಿ, ಹೆದರಬೇಡ. ಕೇವಲ ನಿನ್ನ ರಥದ ಸಾರಥಿಯಾಗಿ ಅಲ್ಲ, ಬದುಕಿನ ಸಾರಥ್ಯವನ್ನು ಮಾಡ್ತೇನೆ ಎನ್ನುವುದು ಇವತ್ತಿನ ಮನೋರಥ ಅಲ್ಲ, ಅವತ್ತಿನದ್ದೇ ನಿನ್ನ ಅಮ್ಮನಿಗೆ ಮಾತು ಕೊಟ್ಟಾಗಿದೆ. ಹಾಗಾಗಿ ನಿನ್ನ ರಥ, ನಿನ್ನ ಮನೋರಥ, ನಿನ್ನ ಬಾಳಿನ ರಥವನ್ನು ಮುನ್ನಡೆಸುವ ಹೊಣೆಗಾರಿಕೆ ನನ್ನದ್ದು. ಬಾ ಬಾ, ಹೀಗೆ ಬಾ.
1: ಆದೀತು.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆ ಸಾಕ್ಷರತಾ ಕಾರ್ಯಕ್ರಮದ ಮಾತುಕತೆ. ಈಗಾಗಲೇ 2 ವರ್ಷ ನಾವು ಈ ಸಾಕ್ಷರತೆ ಬಗ್ಗೆ ಮಾತಾಡಿತ. ಸಾಕ್ಷರತೆ ಅಂದ ಕೂಡಲೇ ಯಾರಿಗೆ, ಸಣ್ಣರಿಗ? ಸತ್ಯವಾಗ್ಲೂ ಅಲ್ಲ, ನಿಮ್ಗೆ ಗೊತ್ತಿತ್ತಲ್ಲ, ಸಾಕ್ಷರತೆ ಅಂದ್ರೆ ವಯಸ್ಕರಿಗೆ. ವಯಸ್ಕರಾಗಿಯೂ ಓದಲು ಬರೆಯಲು ಬರೋದಿಲ್ಲ ಅಂತವರಿಗೆ ಹೇಳಿಕೊಡೋದನ್ನ ಸಾಕ್ಷರತೆ ಅಂತ ಹೇಳ್ತಾರೆ. ಇದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿ ಇದರ ಅಡಿಯಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಬಹಳ ಸಾಂಗವಾಗಿ ಮಾಡ್ಕೊಂಡು ಬರ್ತಿತ್ತು, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ. ಪ್ರತಿದಿನ ಇದಕ್ಕೊಂದು ಪ್ರಯತ್ನ ಆಗ್ತಾ ಇರುತ್ತೆ ಅವರದ್ದು. ಅದಕ್ಕೆ ಸಲುವಾಗಿ ಈ ಸಲ September 1 to September 14 ಸಾಕ್ಷರತಾ ಪಾಕ್ಷಿಕ ಕಾರ್ಯಕ್ರಮ ಮಾಡ್ತಾ ಇದ್ರು. ಹಾಗೆ September 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಇವತ್ತು ಶುರು ಮಾಡದಲ್ಲ, ಅವರು ಶುರು ಮಾಡಿ ತುಂಬಾ ಟೈಮ್ ಆಯ್ತು. ಅಂದ್ರೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಮ್ಮೊಟ್ಟಿಗೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾಗಿರುವ ಯೋಗ ನರಸಿಂಹ ಸ್ವಾಮಿ KM ಇವರಿದ್ದಾರೆ. ಅವರ ಜೊತೆಗೆ ಕಾರ್ಯಕ್ರಮ ಸಹಾಯಕರಾಗಿರುವಂತಹ ಉಮೇಶ್ ಆಚಾರ್ಯ ಅವರು ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ
1: ಸರ್. ಹೆಂಗಿದ್ರಿ, ಹುಷಾರಿದ್ರಿಯಾ?
2: ಹುಷಾರಿದ್ದೀವಿ ಮೇಡಮ್.
1: ಭಾರಿ ಖುಷಿ ನಂಗೆ, ನೀವು ತುಮಕೂರವರಾಗಿ ನಮ್ಮ ಕುಂದಾಪುರನ, ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಭಾಗಗಳನ್ನ ತುಂಬಾ ಪ್ರೀತಿ ಮಾಡಿದ್ರೆ, ಇಲ್ಲಿ ಜನರನ್ನು ತುಂಬಾ ಅರ್ಥ ಮಾಡ್ಕೊಂಡಿರಿ, ವಯಸ್ಕರ ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟು ನಿಮ್ಮ ಹಾರ್ಟ್ ಅಂಡ್ ಸೋಲ್ ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಖುಷಿ ಆದ ಅಂತಂದ್ರೆ ನಮ್ದು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ, 100% ಸಾಕ್ಷರತಾ ಜಿಲ್ಲೆ ಅಂತ ಅನೌನ್ಸ್ ಆಗಿ ಇಟ್ಟದ. ಅದು ಹ್ಯಾಂಗ್ ಸರ್ ಅನೌನ್ಸ್ ಮಾಡ್ತಾರೆ, ನಾವು ಅಷ್ಟು 100% ಆಗಿ ಲಿಟ್ರೇಟ್ ಆಗಿದೀವ? ನನ್ನೊಂದು ಪ್ರಶ್ನೆ ನಿಮ್ಗೆ.
2: ಅದು ಹಾಗಾಗೋದಿಲ್ಲ ಮೇಡಮ್. ನಮ್ಮ ಸಾಕ್ಷರತೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ನಿಯಮಾನುಸಾರ ಹೇಳ್ಬೇಕು ಅಂತಂದ್ರೆ 95% ಅಂದ್ರೆ 100% 95 ಜನರು ಸಾಕ್ಷರತೆಯನ್ನ ಹೊಂದಿದ್ರೆ ಅದನ್ನ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಅಥವಾ ತಾಲೂಕು ಅಥವಾ ಪ್ರಾಂತ್ಯ ಅಂತ ಇದನ್ನ ನಾಮಾಂಕಿತ ಮಾಡಬಹುದು. ಅದರ ಆಧಾರದ ಮೇಲೆ ನಾವು ಸಂಪೂರ್ಣ ಸಾಕ್ಷರತೆ ಅಂತ ಘೋಷಣೆ ಮಾಡಬಹುದು ಮೇಡಮ್.
1: ಕರ್ನಾಟಕದಲ್ಲಿ ನಮ್ದು ಒಂದೇ ಜಿಲ್ಲೆಯ
2: ಪ್ರಸ್ತುತ ನಮ್ಮ ಜಿಲ್ಲೆ ಒಂದು ಪ್ರಸ್ತಾವನೆಯನ್ನ ಮಾನ್ಯ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇನಿದ್ದಾರೆ ಮಾನ್ಯರ ಮೂಲಕ ಪ್ರಸ್ತಾವನೆಯನ್ನ ನಮ್ಮ ರಾಜ್ಯ ಕಚೇರಿಗೆ ಸಲ್ಲಿಸಿದ್ದೆ ಮೇಡಮ್. ನಂತರ ನಮ್ಗೆ ಪೈಪೋಟಿ ನಮ್ಮ ಏನು ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಸೊ ನಮ್ಮ ಮಾತೃ ಜಿಲ್ಲೆ
1: ಮಂಗಳೂರು
2: ಕೂಡ ನಮ್ಮ ಹಿಂದೆನೆ ಕೂಡ ಬರ್ತಾ ಇದೆ ಮೇಡಮ್.
1: ಒಟ್ಟೊಟ್ಟಿಗೆ
2: ಎಸ್ ಅಣ್ಣ ತಮ್ಮಂದಿರುತ್ತಾರೆ.
1: ಹೌದು. ಸೊ ಹಂಗಾಗಿ ಇವರಿಬ್ರು ಇದ್ದಾರೆ ಈಗ ಉಡುಪಿ ಮತ್ತು ಮಂಗಳೂರು.
2: ಎಸ್
1: ಸರ್. ಈ ವಯಸ್ಕರ ಶಿಕ್ಷಣ ಇಲಾಖೆ ಅಡಿಯಲ್ಲಿ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನೀವು ಈ September 1 to 14 ಪಾಕ್ಷಿಕದಲ್ಲಿ ಎಂತೆಲ್ಲ ಮಾಡ್ತಾ ಇದ್ರಿ, ಏನ್ ಸ್ಪೆಷಲ್ ಇದೆ, ಏನ್ ವಿಶೇಷತೆ ಹೇಳಕ್ಕ?
2: ನೀವು ಹೇಳ್ದಾಗೆ ಇದು ಪಾಕ್ಷಿಕ ಅಂದ್ರೆ 15 ದಿನಗಳ ಒಂದು ಸುದೀರ್ಘವಾಗಿ ಪ್ರಸ್ತುತ ಏನು ಜಾಗ ಅಥವಾ ಪ್ರದೇಶ ಅಥವಾ ಜಿಲ್ಲೆ ತಾಲೂಕು ಇದೆ ಮೇಡಮ್. ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಏನ್ ಮಾಡಬಹುದು ಈ 15 ದಿನದಲ್ಲಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಕ್ಷರರು ಸಾಕ್ಷರರು ಆ ಒಂದು ಕಂಪ್ಯಾರಿಸನ್ ನಾವು ಬಹಳ ಮುಕ್ತವಾಗಿ ಅದನ್ನ ಸ್ವೀಕರಿಸಬೇಕು. ಅಕ್ಷರ ಸಹ ಏನ್ ಅರ್ಥ ಅಂತ ಏನು, ನಾವು ಎಲ್ಲರೂ ಕೂಡ ಅಕ್ಷರಸ್ಥರು ಆದ್ರೆ ಸಾಕ್ಷರರಲ್ಲ.
1: ಅಂದ್ರೆ
2: ಅದೆಂಗೆ ಅಂತ ಅಂದ್ರೆ ನಾವು ಅಕ್ಷರರು ಓದಿರ್ತೇವೆ. ಈಗ ನಾನು ಡಿಗ್ರಿ ಮಾಡಿರ್ತೇವೆ, ಡಿಗ್ರಿ ಮಾಡಿ ಯಾವುದೋ ಒಂದು ಅಪ್ಲಿಕೇಶನ್ ತುಂಬುವಾಗ ಒಂದು ಸ್ಪೌಸ್ ನೇಮ್ ಅಂತ ಅಂದ್ರೆ ಇದೆಂತ ನೇಮು ಅಂತ ಪಕ್ಕದವ್ರ ಹತ್ರ ಕೇಳೋ ಅಂತಹ ಒಂದು ವ್ಯವಸ್ಥೆ ಇರ್ತದೆ. ಸೊ ಇಂತ ಸಂದರ್ಭದಲ್ಲಿ ನಾವು ಎಷ್ಟು ಸಾಕ್ಷರರು ಅಂತ ಅಂದ್ರೆ ಅನುಭವದೊಂದಿಗೆ ಓದು ಅದು ಸಾಕ್ಷರತೆಗೆ ಎಡೆ ಮಾಡಿಕೊಡ್ತದೆ. ನಾವೆಲ್ಲರೂ ಅಕ್ಷರಸ್ಥರು ಆದ್ರೆ ಸಾಕ್ಷರತೆಗೆ ಇನ್ನೊಂದಷ್ಟು ಅನುಭವ ಮತ್ತೆ ಒಂದಷ್ಟು ಏನು ಕೌಶಲಗಳ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಇದನ್ನ ಮುಂದುವರೆದ ಭಾಗವಾಗಿ ಜೀವನ ಕೌಶಲ ಅದರ ಜೊತೆಗೆ ವೃತ್ತಿ ಕೌಶಲಗಳು ಮತ್ತೆ ಏನು ಸಾಫ್ಟ್ ಸ್ಕಿಲ್ ಬೇಕಾಗ್ತದೆ ಜನಕ್ಕೆ, ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ವಯಸ್ಕರ ಶಿಕ್ಷಣ ಇಲಾಖೆಯನ್ನ ಮುಂದುವರಿಸೋದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಮೇಡಮ್. ಆ ನಿಟ್ಟಿನಲ್ಲಿ ನಾವು ಕೂಡ ಸಾಕ್ತಾ ಇದ್ದೇವೆ.
1: ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸರ್. ನೀವು ಜಸ್ಟ್ ಅಕ್ಷರ ಹೇಳ್ಕೊಡೋದಲ್ಲ, ಈಗ ಕೌಶಲಗಳನ್ನು ಹೇಳ್ಕೊಡಕ್ ಹೊರಟಿದ್ದೀರಿ ಅಂತ ಆಯ್ತು. ಲೈಫ್ ಸ್ಕಿಲ್ ಮತ್ತೆ ಪ್ರೊಫೆಷನಲ್ ಸ್ಕಿಲ್ಸ್, ಆಮೇಲೆ ಇನ್ನೊಂದು
2: ಇದರಲ್ಲಿ ನಮ್ಗೆ ಸಾಫ್ಟ್ ಸ್ಕಿಲ್ ಅಂತ ಬರ್ತದೆ.
1: ಸಾಫ್ಟ್ ಸ್ಕಿಲ್ಗಳು. ಸೊ ಶುರು ಮಾಡಿದ್ರೆ ಅಥವಾ ಮಾಡ್ಬೇಕಂತ ಇನ್ನು ಪ್ಲಾನ್ ಯೋಜನೆ?
2: ಹೌದು ಮೇಡಮ್, ಪ್ರಸ್ತುತವಾಗಿ ನಾವು ಮೆರಿನಾಪುರ ಕಾರ್ಕಳ ವಲಯದಲ್ಲಿ 41 ಜನ ಮಹಿಳೆಯರನ್ನೇ ನಾವು ಅಂದ್ರೆ ಒಂದೆಡೆ ಸೇರಿಸ್ಕೊಂಡು ಅವ್ರಿಗೆ ಮೊದಲು ನಾವು ಡಿಜಿಟಲ್ ಲಿಟ್ರೆಸಿ ಅಂದ್ರೆ ಪ್ರಸ್ತುತ ಏನು ಈ ಜನಕ್ಕೆ ಮೊಬೈಲ್ ಬಳಕೆ ಮತ್ತೆ ಮೊಬೈಲ್ ನಿಂದ ಅಂದ್ರೆ ಅವ್ರ ಮೊಬೈಲ್ ಚೆನ್ನಾಗೆ ಬಳಸ್ತಾರೆ, ಆದ್ರೆ ಬೇರೆಯವರು ಇವರ ಮೊಬೈಲ್ನೊಂದಿಗೆ ಯಾವ ರೀತಿ ಎಲ್ಲ ಏನು ಅವಘಡಗಳು ಉಂಟಾಗ್ಬೋದು ಅಥವಾ ಆಗ್ಬೋದು ಫಾರ್ಚುನೇಟ್ಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ ನಾವು ಮಾಹಿತಿ
1: ಕೊಟ್ಟಿದ್ದೀವಿ.
2: ಎಸ್ ಮೇಡಮ್, ಹಾಗೂ ಆಗ್ತದೆ. ಅದ್ರ ಜೊತೆಗೆ ನಾವು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹುಪಾಲು ಅಲ್ಲಿ ಓದ ಹುಡುಗರು ಬಂದಿದ್ರು. ಸೊ ಅಲ್ಲಿ ಸ್ವಲ್ಪ ಏನು ಅಂತಾರೆ ಅದು ಹಿಂದುಳಿದ ಪ್ರದೇಶವಾಗಿತ್ತು, ಅಂದ್ರೆ ಅಷ್ಟು ಕಮ್ಯುನಿಟಿ ಮೆಸೇಜಸ್ ಆಗಿರ್ಬೋದು ಅಥವಾ ಅವ್ರು ಮುಂದೆ ಬರೋದಕ್ಕೆ ಅಂದ್ರೆ ಅವರು ವ್ಯಕ್ತಿಗತವಾಗಿ ಒಂದಷ್ಟು ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿನಲ್ಲಿ ಸಹಾಯ ಮಾಡಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಬಹುಪಾಲು ಸ್ಟೂಡೆಂಟ್ಸ್ ಇದ್ರು. ಆ ಸ್ಟೂಡೆಂಟ್ಗಳಿಗೆ ಇವರನ್ನ ನಾವು ಎಜುಕೇಟ್ ಮಾಡಿದ್ರೆ ಒಂದಲ್ಲ ಒಂದು ಜಾಬ್ ಓರಿಯೆಂಟೆಡ್ಗೆ ಹೇಗೆ ನಾವು ಸಹಾಯ ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಲೈಕ್ ಕರಿಯರ್ ಗೈಡೆನ್ಸ್ ಆಗಿರ್ಬೋದು ಅದನ್ನು ಕೂಡ ಆ ನಿಟ್ಟಿನಲ್ಲಿ ಕೊಟ್ಟು ತುಂಬಾ ಖುಷಿ ಪಟ್ರು. ನಮ್ಗಿಂತ ಮಾಹಿತಿ ಕಾರ್ಯಾಗಾರಗಳು ಬೇಕು ಸರ್, ಮುಂದೊಮ್ಮೆ ನಾವು ಮತ್ತೆ ಅವಕಾಶ ಸಿಕ್ಕಿದಾಗ ಇಂಥ ಕಾರ್ಯಕ್ರಮಗಳು ನಂಬ್ಕೊಳ್ಬೇಕು ಮಾಡಿಕೊಡಿ ಸರ್ ಅಂತಾನು ಕೇಳಿದ್ದಾರೆ. ಇದು ಒಂದಾಯ್ತು ಮೇಡಮ್. ಎರಡನೇದು ಇದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಕೆಲಸವನ್ನು ಕೂಡ ನಮ್ಮ ಕುಕ್ಕಂದೂರು ಗ್ರಾಮ ಪಂಚಾಯತಿ ಅಗೇನ್ ಕಾರ್ಕಳದಲ್ಲಿ ನಾವು ಮಾಡಿದೋ. ಅಲ್ಲಿ ಸುಮಾರು 31 ಜನ ಇದೆ ಏನು ಸ್ತ್ರೀಶಕ್ತಿ ಸಂಘದವರು ಮತ್ತೆ ಅವರ ಏನು ಪ್ರತಿನಿಧಿಗಳು ಎಲ್ಲ ಒಟ್ಟಾಗಿ ಅದರಲ್ಲಿ ನಮ್ಮ ನವಸಾಕ್ಷರರು ಕೂಡ ಇದ್ರು ಮೇಡಮ್. ಸೊ ಅವ್ರಿಗೆಲ್ಲ ಒಟ್ಟಿಗೆ ನಾವೇನ್ ಮಾಡ್ದೋ ಒಂದು ಈ ಮುಂಚೆ ಹೇಳ್ದಾಗೆ ಸಾಫ್ಟ್ ಸ್ಕಿಲ್ ಆಗಿರ್ಬೋದು ಅಥವಾ ಅವ್ರ ವೃತ್ತಿಯಲ್ಲಿ ಅವರ ಏನೇಳಿ ಸೆಲ್ಫ್ ಡಿಪೆಂಡೆಂಟ್ ಆಗುವ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದ್ರೆ ನಾವು ಬೇಸಿಕ್ ಆಗಿ ಮೊದಲ ಪ್ರಯತ್ನ ಇರೋದ್ರಿಂದ ನಾವು ಅವ್ರಿಗೆ ಫಸ್ಟ್ ಪೇಪರ್ ಬ್ಯಾಗ್ ಪೇಪರ್ ಕವರ್ಸ್ ಮಾಡೋದು ಬೆಳಗಿನ ಅವಧಿನಲ್ಲಿ. ಆಕ್ಚುಲಿ ಅದು ಒಂದೇ ಪ್ರೋಗ್ರಾಮು ಬೆಳಗಿನ ಅವಧಿನಲ್ಲಿ ಆ ಒಂದ್ ಕಾರ್ಯಕ್ರಮ, ಮಧ್ಯಾಹ್ನದ ಅವಧಿನಲ್ಲಿ ನಾವು ಅವ್ರಿಗೆ ಈ ಸೀರೆ ಹೆಮ್ಮಿಂಗ್ ಮಾಡೋದು ಕುಚ್ಚ ಹಾಕೋದು ಮತ್ತೆ ಮಣಿಯನ್ನ ಹಾಕಿ ಅದು ಡಿಸೈನ್ ಅಂದ್ರೆ
1: ಅಲಂಕಾರ.
2: ಎಸ್ ಮೇಡಮ್. ಸೊ ಆ ನಿಟ್ಟಿನಲ್ಲಿ ನಾವು ಒನ್ ಡೇ ವರ್ಕ್ಶಾಪ್ ಅನ್ನ ಮಾಡಿದ್ವು. ಅಲ್ಲೂ ಕೂಡ ಆ ಮಹಿಳೆಯರಿಂದ ಬಂದಂತ ಫೀಡ್ಬ್ಯಾಕ್ ಕೂಡ ಪಾಸಿಟಿವ್ ಆಗಿತ್ತು. ಇದೇ ರೀತಿನಲ್ಲಿ ನಮ್ಮ ಸಾಕ್ಷರತಾ ಇಲಾಖೆಯನ್ನ ಏನೋ ಸ್ಕಿಲ್ಫುಲ್ ಆಗಿ ಅಥವಾ ಸ್ಕಿಲ್ ಓರಿಯೆಂಟೆಡ್ ಆಗಿ ನಾವು ಎನ್ರಿಚ್ ಮಾಡ್ಕೊಳ್ಬಹುದು ಮತ್ತೆ ನಮ್ಮ ವ್ಯಾಪ್ತಿನೂ ಕೂಡ ದೊಡ್ಡದ್ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಮೇಡಮ್. ಇದಕ್ಕೆ ಮುಖ್ಯವಾಗಿ ನಮ್ಮ ಸಿಇಒ ಸರ್ ಆದಂತಹ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಗೆ ಎಜುಕೇಟ್ ಮಾಡಿದ್ರು ಮೇಡಮ್. ಅವ್ರು ಯಾವಾಗ್ಲೂ ಹೇಳ್ತಾರೆ, ಸೊ ನೀವು ಈ ಒಂದು ಸಾಕ್ಷರತಾ ಇಲಾಖೆಯನ್ನ ಸ್ಕೋಪ್ ದೊಡ್ಡದ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬೇರ್ ಫುಟ್ ಕಾಲೇಜಸ್ ಅನ್ನ ಶುರು ಮಾಡಿ ಅಂತ. ಬೇರ್ ಫುಟ್ ಕಾಲೇಜಸ್ ಅಂತ ಅಂದ್ರೆ ಎಲ್ಲಿ ಅನಕ್ಷರಸ್ಥರು ಇರ್ತಾರೆ ಅಥವಾ ಎಲ್ಲಿ ಆ ಸಮಾಜ ಹಿಂದುಳಿದಿದೆ ಅವ್ರಿಗೆ ನಮ್ಮ ಸಾಂತ್ವನ ಅಥವಾ ಏನೇನು ಮಾಹಿತಿಯ ಕೊರತೆ ಇದೆ ಅಥವಾ ಅವ್ರ ಮುಂದೆ ಬರೋದಕ್ಕೆ ಅಪಹಪಿಸ್ತಾ ಇದ್ದಾರೆ, ಅವ್ರಿಗೆ ನಮ್ದೊಂದು ಸಹಾಯದ ಹಸ್ತ ಬೇಕು ಅನ್ನೋ ಸಲುವಾದ್ರೆ ನೀವು ಅಲ್ಲಿ ಹೋಗಿ ಅವ್ರಿಗೆ ಯಾವ ತರ ತರಬೇತಿ ಬೇಕು, ಯಾವ್ದ್ರ ಮಾಹಿತಿ ಬೇಕು, ಯಾವ್ದರ ಕೌಶಲದ ಅಗತ್ಯತೆ ಇದೆ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗೋದಕ್ಕೆ, ಸೊ ಅಂತ ನಿಟ್ಟಿನಲ್ಲಿ ನೀವು ಅಲ್ಲೊಂದು ಆರ್ಗನೈಸ್ ಮಾಡಿ ಒಂದು ಕ್ಯಾಂಪ್ ಮಾಡಿ ಅಥವಾ ತರಬೇತಿ ಕೊಡಿ, ಅದು ಒನ್ ಡೇ ಆಗ್ಲಿ ಟೂ ಡೇ ಆಗ್ಲಿ. ಸೊ ಈ ತರದ್ದು ಏನೇಳಿ ವೃತ್ತಿಗೆ ವೃತ್ತಿ ಕೌಶಲವನ್ನು ಅಭಿವೃದ್ಧಿ ಪಡಿಸೋ ಸಲುವಾಗಿ ನೀವೊಬ್ರು ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಆ ರೀತಿಯ ತರಬೇತಿಯನ್ನ ಕೊಡಿ ಅಂತ ಹೇಳಿದ್ದಾರೆ ಮೇಡಮ್. ಸೊ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ನಾವು ಧನಾತ್ಮಕವಾಗಿ ಮುನ್ನುಗ್ತಾ ಇದ್ದೇವೆ ಮೇಡಮ್.
1: ಇದೊಂದು ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಅಕ್ಷರ ಬರಕ್ ಬಂದ್ರೆ ಸಾಕ, ಬದುಕು ಬಪ್ಪದ್ ಬೇಡ.
2: ಎಸ್ ಮ್ಯಾಮ್.
1: ಸೊ ಆ ಬದುಕು ಕಲಿಯೋದಿದೆಯಲ್ಲ ಅಥವಾ ಕಲಿಸೋದು, ಈಗ ನೀವು ಕುಗ್ರಾಮಗಳಿಗೆಲ್ಲ ಹಾತಿದ್ರಿ ಅಂತ ಹೇಳಿ, ಅಲ್ಲಿರೋ ಯುವಕರಿಗೆ ಎಲ್ಲಿ ಆಕ್ಸೆಸ್ ಆಯ್ಕ, ಎಲ್ಲಿ ಕೆಲಸ ಹುಡ್ಕಕ್, ಹ್ಯಾಂಗ್ ಹುಡ್ಕಕ್, ಇವತ್ತೆಲ್ಲ ಡಿಜಿಟಲ್ ಮೀಡಿಯಾ, ಇವತ್ತೆಲ್ಲರೂ ಸೋಷಿಯಲ್ ಮೀಡಿಯಾ, ಇವತ್ತೆಲ್ಲರೂ ಲಿಂಕ್ಡ್ಇನ್ ಅಲ್ಲೇ ಕೆಲಸ ಹುಡುಕುವಂತ ಪರಿಸ್ಥಿತಿ, ಅವ್ರಿಗೆ ಅದ್ರ ಗಂಧ ಗಾಳಿ ಗೊತ್ತಿಪ್ಪೋದಿಲ್ಲ. ಸೊ ಅಂತದಕ್ಕೆ ನೀವು ರೀಚ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ಇಟ್ಸ್ ಅ ಗ್ರೇಟ್ ಜಾಬ್. ಅಂಡ್ ಆಲ್ಸೋ ಈ ವಯಸ್ಕರಲ್ಲಿ ವಯಸ್ಕರ್ ಇರ್ತಾರೆ, ಅವರಿಗೆ ಮೊಬೈಲ್ ಹ್ಯಾಂಗ್ ಯೂಸ್ ಮಾಡೋದನ್ನು ಗೊತ್ತಿಲ್ಲ. ರೀಲ್ಸ್ ಕಂಬತ್ತ, ಧಾರಾಬಾಯಿ ಕಂಬತ್ತ, ಅದ್ರ ಆಚೆಗೆ ಫ್ರಾಡ್ಗಳು ಹೆಂಗತ್ತಂತ ಅವ್ರಿಗೆ ಗೊತ್ತಿರ್ಬೋದಿಲ್ಲ. ಯಾವ್ದೋ ಒಂದ್ ಲಿಂಕ್ ನ ಒತ್ತಿ ಅಂತ ಇವ್ರು ಒತ್ತತ್ರ, ಅದು ಇವ್ರ ಅಕೌಂಟ್ ಇಂದ ಎಂತ ದುಡ್ಡು ಇದೆಲ್ಲ ಯಾರ್ಯಾರ ಅಕೌಂಟ್ಗೂ ಹೋಗ್ಬಿಡುತ್ತೆ, ಹ್ಯಾಂಗ್ ಹೋಯ್ತಿ ಅಂತ ಇವ್ರಿಗೆ ಗೊತ್ತಿರ್ಬೋದಿಲ್ಲ. ಸೊ ಗೊತ್ತಿಲ್ಲ ಯಾವ್ದಾದ್ಕೂ ಸಬ್ಸ್ಕ್ರೈಬ್ ಆಗಿ ಹಣ ಕಳ್ಕೊಂತ ಇರ್ತಾರೆ. ಸೊ ಇಂತ ಲಿಟ್ರಸಿಗಳು ಇವತ್ತು ಅಗತ್ಯವಾಗಿರುವಂತದ್ದು. ಒಂದು ಬದುಕು ಕಲುದು, ಇನ್ನೊಂದು ಬದುಕನ್ ಜಾಗೃತಿ ಮಾಡು. ಸೊ ಇವೆರಡ ನೀವು ನಿಮ್ಮ ಈ ವಯಸ್ಕರ ಶಿಕ್ಷಣ ಇಲಾಖೆ ಮೂಲಕ ಮಾಡ್ತಿದ್ದೀರಾ ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಲಿಟ್ರಸಿ ಯು ಆರ್ ಗಿವಿಂಗ್. ಆಕ್ಚುಲಿ ಅಕ್ಷರ ಬರೀ ಹೇಳ್ಕೊಡೋದಲ್ಲ, ಅಕ್ಷರ ಹಿಡ್ಕೊಂಡೊಟ್ಟಿ ಬದುಕೋದನ್ನ ಕಲಿಸ್ಬೇಕಲ್ಲ, ದಾಟ್ ಈಸ್ ಅ ಗ್ರೇಟ್ ಜಾಬ್. ಸೊ ಈ 14 ದಿನ, 1 ಸೆಪ್ಟೆಂಬರ್ 1 ಸೆಪ್ಟೆಂಬರ್ 14 ತನಕ ನೀವು ಇಂಥದೇ ಲಿಟ್ರಸಿ ಜಾಬ್ ಗಳನ್ನ ಮಾಡ್ತಾ ಇದ್ದೀರಿ, ಅಂದ್ರೆ ಲಿಟ್ರಸಿ ಹೇಳ್ಕೊಡುವಂತದ್ ಮಾಡ್ತಾ ಇದ್ದೀರಿ. ನಾವು ಕುಂದಾಪುರ ಬದೆಗಳ ಎಂತೆಲ್ಲ ಮಾಡ್ತಿದ್ರಿ ಸರ್, ಅದನ್ನೊಂಚೂರು ಹೇಳಿ ಕಂಬ.
2: ಕುಂದಾಪುರದಲ್ಲಿ ಪ್ರಸ್ತುತವಾಗಿ ನಾವು ಪ್ಲಾನ್ ಮಾಡಿದ್ದೇವೆ ಮೇಡಮ್, ಬೈಂದೂರು ಮತ್ತೆ ಕುಂದಾಪುರ ವಲಯದಲ್ಲಿ ನಾವು, ಯಾಕೆಂದ್ರೆ ನಮ್ಮ ಇಲಾಖೆ ಆಸ್ ಫಾರ್ ಮೆನ್ ಅಂಡ್ ಮೆಟೀರಿಯಲ್ ನಲ್ಲಿ ವ್ಯಾಪ್ತಿ ತುಂಬಾ ದೊಡ್ಡದು. ನಾನು ಮತ್ತೆ ಉಮೇಶ್ ಆಚಾರ್ಯ ಅವರು ಇಬ್ಬರೇ ನಮ್ಮ
1: ಇಲಾಖೆಯಲ್ಲಿ.
2: ಆದಾಗ್ಯೂ ಕೂಡ ನಾವು ಶಾಲಾ ಶಿಕ್ಷಣದೊಂದಿಗೆ ನಿರಂತರವಾದಂತ ಸಂಪರ್ಕ ಮತ್ತೆ ಸಹಾಯ ಹಸ್ತನ್ನ ಅವರೊಂದಿಗೆ ನಾವು ನಡೆಸ್ತಾನೆ ಪ್ಲಾನ್ ಮಾಡಿದ್ದೇವೆ ಮೇಡಮ್. ಸೊ 8ನೇ ತಾರೀಕು ಏನು ಸಾಕ್ಷರ ದಿನಾಚರಣೆ ಇದೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಸೊ ಆ ಒಂದಿನ ಇಲ್ಲಿ ಉಡುಪಿ ವಲಯದ ಬದಲು ನಾವು ದೂರದ, ಅಂದ್ರೆ ನಿಮ್ಮ ಮತ್ತೆ ನನ್ನ ವೈಯಕ್ತಿಕ ನೆಚ್ಚಿನ ತಾಣ ಕುಂದಾಪುರ, ಆ ಸ್ಲ್ಯಾಂಗ್ ನನ್ಗೆ ಬಹಳ. ಸೊ ಇಲ್ಲಿ ಈ ಭಾಗದಲ್ಲೇನೆ ನಾವೊಂದು ಪ್ರೋಗ್ರಾಮ್ ಮಾಡೋಣ. ಅದರಲ್ಲೂ ಕೂಡ ನೀವು ಹೇಳ್ದಾಗೆ ಬಹಳ ಇಂಟೀರಿಯರ್ ಇರುವಂತಹ ಆ ಜಾಗವನ್ನೇ ಗುರುತಿಸಿ ಅಲ್ಲೇ ನಾವು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಅಲ್ಲೇ ಹೋಗಿ ಈ ತರಬೇತಿ ನೀಡುವುದರೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೇವೆ. ಕಳೆದ ವರ್ಷ ನಾವು ಇನ್ನೊಂದು ಹೆಜ್ಜೆ ಮುನ್ನುಗ್ಗಿ ಏನ್ ಮಾಡಿದ್ದು ಅಂತಂದ್ರೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಯೂಶಲಿ ಬೇರೆ ಬೇರೆ ಜಿಲ್ಲೆನಲ್ಲೆಲ್ಲ ತಾಲೂಕು ಜಿಲ್ಲಾ ಜಿಲ್ಲಾಡಳಿತದ ವತಿಯಿಂದ ಮಾಡ್ತಾರೆ ಮೇಡಮ್. ಮತ್ತೆ ನಮ್ಮ ಮಾನ್ಯ ಸಿಇಒ ಸರ್ ಅವರು ಯಾವಾಗ್ಲೂ ಅಷ್ಟೇ ನಮ್ಗೆ ಬಹಳ ಸಹ ಪೂರಕವಾಗಿ ಹೇಳ್ತಾ ಇರ್ತಾರೆ. ಅವರೇನು ಅಂತಂದ್ರೆ, ನೀವು ಏನ್ ಪ್ರೋಗ್ರಾಮ್ ಮಾಡ್ತೀರಾ ಅದು 4-5 ಜನಕ್ಕೆ ರೀಚ್ ಆಗ್ಬೇಕು, ಆ ನಿಟ್ಟಿನಲ್ಲಿ ಮಾಡಿ. ಸೊ ನೀವು ವೈ ನಾಟ್ ಯು ಟೇಕ್ ದಿಸ್ ಪ್ರೋಗ್ರಾಮ್ ಇನ್ ಟು ಇಂಟೀರಿಯರ್ ಪ್ಲೇಸಸ್, ಅವರ ಅಂತ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮಗೆ ರೀಚ್ ಆಗ್ತಾರೆ ಮತ್ತೆ ಅಕ್ಸೆಸ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಎಜುಕೇಟ್ ಮಾಡಿದ್ದಕ್ಕೆ ಮತ್ತೆ ಹಾಗೆ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನಾವು ದೂರದ ಕೆರಾಡಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಿದ್ವು. ಅಲ್ಲಿರ್ತಕ್ಕಂತ ಸಾಕ್ಷರರನ್ನ, ಅಂದ್ರೆ ಹೊಸ ನವ ಸಾಕ್ಷರರನ್ನ ಗುರುತಿಸಿ ಅವರಿಗೆ ಶಾಲನ್ನ ಹಾಕಿ ಗೌರವಿಸಿ ಮತ್ತೆ ಅವರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು ಸದಸ್ಯರು ಮತ್ತೆ ಶಾಲಾ ಮುಖ್ಯಸ್ಥರು ಶಿಕ್ಷಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ದು ಬಹಳ ಖುಷಿ ಆಯ್ತು. ಮೀರಿದ್ದಕ್ಕೆ ನಾವು ಕೆರಾಡಿ ಬಹಳ ದೂರ, ಯಾರು ಬರೋದಿಲ್ವೇನೋ ನಮ್ಮ ಕಾರ್ಯಕ್ರಮಕ್ಕೆ ಅಂತಂದ್ರೆ ತುಂಬಾ ಒಳ್ಳೆ ಸಕ್ಸಸ್ ಸಿಕ್ತು ಮೇಡಮ್. ಎಲ್ಲೇ ಕಾರ್ಯಕ್ರಮವನ್ನು ಮಾಡ್ಲಿ ಸಕ್ಸಸ್ ಸಿಗ್ಬೇಕು ಅಂತ ಅಂದ್ರೆ ಅದರ ಒಂದು ಪ್ಲಾನ್ ಮತ್ತೆ ಯೋಚನೆ ಚೆನ್ನಾಗಿದ್ರೆ ಆಗುತ್ತೆ ಅಂತ. ಸೊ ಅದು ನಿಜಕ್ಕೂ ನಮ್ಗೆ ಖುಷಿ ಕೊಡ್ತು. ಹಾಗೆಯೇ ಈ ವರ್ಷನೂ ಕೂಡ ಅದೇ ರೀತಿನಲ್ಲಿ ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಒಂದು ಯೋಜನೆಯಲ್ಲಿ ಇದೆ ಮೇಡಮ್.
1: ವಿಭಿನ್ನ ಅಂದ್ರೆ ಎಂತಂದಳಿ ಸರ್?
2: ಹಾಗೆ ನಮ್ಮ ಈ ಒಂದು ಏನು ವೃತ್ತಿಯನ್ನ ಕೌಶಲ್ಯಾಭಿವೃದ್ಧಿ, ನಾವೀಗ ಥೀಮ್ ಇಟ್ಕೊಂಡಿರೋದೇ ನಮ್ಮ ಜಿಲ್ಲೆನಲ್ಲಿ ಸಂಪೂರ್ಣ ಸಾಕ್ಷರತೆ ಆದ ನಂತರ ಒಂದಷ್ಟು ಏನು ಜ್ಞಾನದ ಹರಿವನ್ನು ಹೆಚ್ಚಿಸಬೇಕು. ಮುಖ್ಯವಾಗಿ ನಮ್ಮ ಏನು ಜಾಬ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ನಾವು ಜಾಬ್ ಎಲ್ಲೆಲ್ಲಿ ಅವಕಾಶಗಳು ಇದಾವೆ ಅನ್ನೋ ನಿಟ್ಟಿನಲ್ಲಿ ಏನು ಮಾಹಿತಿ ಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇಂಟೀರಿಯರ್ ಜಾಗದಲ್ಲಿ ಅತಿ ಅಗತ್ಯವಾಗಿ ಬೇಕಿರ್ತಕ್ಕಂತಹ ವೃತ್ತಿಯನ್ನ, ಅಂದ್ರೆ ಏನಲ್ಲಿ ಅವರ ವೃತ್ತಿಯನ್ನೇ ಅವರೇ, ಅಂದ್ರೆ ಹತ್ತಿರದಲ್ಲಿ ಯಾವ್ದೆಲ್ಲ ಅವಕಾಶಗಳು ಸಿಗ್ತವೆ ಅಂತ ವೃತ್ತಿಯನ್ನ ನಿರ್ವಹಿಸೋದಕ್ಕೆ ನಮ್ಗೊಂದು ಸಾಫ್ಟ್ ಸ್ಕಿಲ್ ಅನ್ನ ಕೊಡುವಂತ ಏನು ನೈಪುಣ್ಯತೆಯನ್ನ ಅನುಭವವನ್ನ ಕೊಡ್ತಕ್ಕಂತ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಅದನ್ನ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತಾನೆ ಇಟ್ಕೊಂಡಿದ್ದೇವೆ. ಸೊ ಇದನ್ನ ನಾವು ಪ್ರತಿ ವಲಯದಲ್ಲೂ ಫಸ್ಟ್ ಇನಿಷಿಯಲೈಸ್ ಮಾಡ್ತೇವೆ ಮೇಡಮ್. ಅದರ ಸಕ್ಸಸ್ ಆಧಾರದ ಮೇಲೆ ಎಲ್ಲೆಲ್ಲಿ ಅಗತ್ಯವಾಗಿ ಅತಿ ಅಗತ್ಯವಾಗಿ ಬೇಕು ಆ ಒಂದು ಜಾಗಕ್ಕೆ ನಾವೇ ಭೇಟಿ ಕೊಟ್ಟು ಅಲ್ಲೇ ತರಬೇತಿಯನ್ನು ನಿರ್ವಹಿಸಿ ಅಲ್ಲಿ ಜನಕ್ಕೆ ಇದರ ಮಾಹಿತಿ ಮತ್ತೆ ಉಪಯೋಗ ಮತ್ತೆ ಅವ್ರು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಜುಕೇಟ್ ಮಾಡ್ತೀವಿ ಮೇಡಮ್. ಅದು ನಮಗೂ ಕೂಡ ಕನಸು, ಯಾಕೆಂದ್ರೆ ವಯಸ್ಕರ ಶಿಕ್ಷಣ ಕೇವಲ ಅಕ್ಷರ ಕಲಿಸೋದು ಓದಿಸೋದು ಬರ್ಸೋದು ಒಂದಷ್ಟು ಲೆಕ್ಕಾಚಾರ ಮಾಡಿಸೋದು, ಅದನ್ನು ಹೊರತಾಗಿ ನೀವು ಹೇಳ್ದಾಗೆ ಅತಿ ಮುಖ್ಯವಾಗಿ ಜನರಿಗೆ ಬೇಕಾಗಿರ್ತಕ್ಕಂತಹ ಅವ್ರ ಕಾಲ ಮೇಲೆ ನಿಲ್ತಕ್ಕಂತಹ ಒಂದು ಸ್ವಾವಲಂಬಿ ಬದುಕನ್ನು ನಡೆಸೋದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಕೌಶಲವನ್ನು ನೀಡೋದು ನಮ್ಮ ಆದ್ಯ ಕರ್ತವ್ಯ ಗುರಿ ಕೂಡ ಹೌದು. ಆ ನಿಟ್ಟಿನಲ್ಲಿ ನಡೀತೀವಿ ಮೇಡಮ್.
1: ನಂಗೆ ಇಲ್ಲೊಂದು ಡೌಟ್ ಇದೆ ಅಂತ ಕೇಂದ್ರೆ, ನೀವೀಗ ಲೈಫ್ ಸ್ಕಿಲ್ಗಳನ್ನ ಹೇಳ್ಕೊಡೋದು ಸಾಫ್ಟ್ ಸ್ಕಿಲ್ಗಳನ್ನ ಹೇಳ್ಕೊಡೋದು ಎಲ್ಲ ಹೇಳ್ರಿ, ನೀವು ಒಂದ್ಸಲ ಹೋಗಿ ಒಂದ್ ದಿನಕ್ಕೆ ಹೇಳಿಕೊಟ್ರೆ ಅದಕ್ಕೆ ಫಾಲೋ ಅಪ್ ಇಲ್ದೇ ಇದ್ರೆ ಅವ್ರು ಅದನ್ನ ಬಿಡುದಿಲ್ಲ, ಅದು ಕಂಟಿನ್ಯೂ ಮಾಡ್ತಾರ. ಅದು ಕಂಟಿನ್ಯೂ ಮಾಡೋಕ್ ನೀವೇನಾದ್ರೂ ಕಾರ್ಯಕ್ರಮ ಹಾಕೊಂಡಿರಿಯಾ? ಹ್ಯಾಂಗೆ
2: ಅದೇ ನೆಕ್ಸ್ಟ್ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಮಾವೇಶಗಳ ಸಂದರ್ಭದಲ್ಲಿ ನಾವು ಹೋಗ್ಬೇಕು, ಅವ್ರನ್ನ ಈ ತರ ಕೊಟ್ಟಿದ್ದೇವೆ ಅದನ್ನ ಎಷ್ಟು ಫಾಲೋಅಪ್ ಆಗ್ತಾ ಇದೆ ಮತ್ತೆ ಎಷ್ಟು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ನಾವು ಅವರನ್ನ ಕ್ರಾಸ್ ಚೆಕ್ ಮಾಡೋದು, ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತೆ ನಾವು ಎಲ್ಲ ಪಿ ಡಿ ಓ ಅವರನ್ನ ಸಂಪರ್ಕ ಮಾಡಿ ಅವರ ಮೂಲಕನೂ ಕೂಡ ಈ ತರ ತರಬೇತಿ ಎಲ್ಲಿ ಅಗತ್ಯತೆ ಇದೆ ಮತ್ತೆ ತರಬೇತಿ ನೀಡಿದ್ಮೇಲೆ ಏನ್ ಫಾಲೋಅಪ್ ಆಗ್ತಾ ಇದೆ ಅನ್ನೋ ಒಂದು ಫೀಡ್ಬ್ಯಾಕ್ ಕೂಡ ಅವರಿಂದನೂ ಪಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಮೇಡಮ್. ಯೋಜನೆನೂ ಕೂಡ ಇದೆ, ಕ್ರಿಯಾ ಯೋಜನೆಯಲ್ಲಿ ಇದೆ ಆಗಿದೆ ಮೇಡಮ್.
1: ಓಕೆ, ನಿಮಗೆ ಸಾಕ್ಷರತಾ ಕಾರ್ಯಕ್ರಮ ಅಂದ್ರೆ ಈಗ ಓದಕ್ ಬಾರು ಕಲೆ ಹೇಳಿಕೊಡು, ಸೈನ್ ಹಾಕೋಕ್ ಹೇಳಿಕೊಡುದು ಅಂತೆಲ್ಲ ಹೇಳ್ರೆ, ಈ ಸೈನ್ ಹಾಕೋಕ್ ಹೇಳಿಕೊಡುದು ಈಗ ನಾನ್ ಕಂಡಂಗೆ ಸೈನ್ ಹಾಕೋಕೆ ಸೀಮಿತ ಆಗಿಬಿಡುತ್ತೆ ಕೆಲವು ಸಲ. ಅದ್ರ ಆಚೆಗೆ ಈಗ ನೀವು ಹೇಳಿಕೊಟ್ಟಾಗ ಅವ್ರಿಗೆ ಒಂದು ಕೂಡುದು ಕಳಿಯುದು ಮತ್ತೆ ಸೇರಿಸಿ ಕಾರು ಬಾರು ಎಲ್ಲ ಸೇರಿಸಿ ಓದು ಬತ್ತತ್ತು ಬಿಟ್ರೆ ನೀವು ಅಲ್ಲಿ ಹಾರ್ ಮೇಲೆ ಅವರಿಗೆ ಪ್ರಾಕ್ಟೀಸ್ ಇಲ್ಲ, ಅವರಿಗೊಬ್ರು ಅವ್ರ ಜೊತೆ ನಿಂತ್ಕಂತಿಲ್ಲ ಅಂದ್ರೆ ಅದು ಕೂಡ ಕಂಟಿನ್ಯೂ ಆತಿಲ್ಲ. ಕೆಲವರು ಪಾಪ ಪೇಪರ್ ಎಲ್ಲ ಇಟ್ಕೊಂಡು ಕೂಡಿಸಿ ಕೂಡಿಸಿ ಓದಕ್ ಟ್ರೈ ಮಾಡ್ತಾರ, ಬಟ್ ಅಲ್ಲೂ ಅವ್ರಿಗೆ ಸಪೋರ್ಟ್ ಬೇಕಾತ್ ಈ ಸಣ್ಣ ಮಕ್ಕಳು ಕಲ್ತಂಗೆ. ಇದನ್ ನೀವ್ ಹ್ಯಾಂಗ್ ಮ್ಯಾನೇಜ್ ಮಾಡ್ತೀರಿ? ಜಸ್ಟ್ ಅನೌನ್ಸ್ ನಾವು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ ಹೇಳುಕೆ ಅಂದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಪಾಸ್ ಕಾಣೆ ನಮ್ದು ಹಿಂಗಿಂಗ್ ಅಂತ ರಿಸಲ್ಟ್ ಡೇಟಾದಲ್ಲಿ ತೋರಿಸೋದಾ, ಅಥವಾ ಆಕ್ಚುಲಿ ಅಲ್ಲಿ ಆಗ್ತಾ ಇದೆಯಾ, ಹೆಂಗ್ ಮಾಡ್ತಾ ಇದೀರ ಅದನ್ನ ಅಂತ?
2: ಹೌದು ಮೇಡಮ್, ಇದು ಎಲ್ಲಾ ಕಡೆ ಕಾಣ್ತಕ್ಕಂತ ಒಂದು ನೆಗೆಟಿವ್ ಪಾಯಿಂಟ್ ನಮ್ಮ ಇಲಾಖೆಯ ಬಗ್ಗೆ. ಆದ್ರೆ ನಾನು ನಮ್ಮ ಜಿಲ್ಲೆನಲ್ಲಿ ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂತ ಅಂದ್ರೆ, ಏನ್ ಬೋಧಕರು ಈ ನಮ್ಮ ಕಲಿಕಾರ್ಥಿಗಳಿಗೆ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೋಧಕರ ತರಬೇತಿ ಅಂತ ಮಾಡ್ತೀವಿ ಮೇಡಮ್. ಪ್ರತಿ ಬೋಧಕರ ತರಬೇತಿಗೆ ನಾನು ಮತ್ತೆ ನಮ್ಮ ಕಾರ್ಯಕ್ರಮ ಸಹಾಯಕರು ಕಡ್ಡಾಯವಾಗಿ ವಿಸಿಟ್ ಮಾಡಿ ಅಲ್ಲಿ ನಾವು ಅವ್ರಿಗೆ ಎಜುಕೇಟ್ ಮಾಡೋದೇ ಹೀಗೆ, ನೀವು ಕೇವಲ ಕಲಿಸೋದು ಇಂಪಾರ್ಟೆಂಟ್ ಎಷ್ಟೋ ಹಾಗೆ ಅವ್ರು ಕಲಿತ ನಂತರ ಅವ್ರು ಅದನ್ನು ಬಳಕೆ ಮಾಡೋದು, ಜೀವನಕ್ಕೆ ಪೂರಕವಾಗಿ ಉಪಯೋಗಿಸ್ಕೊಳ್ಳೋದು ಕೂಡ ಅಷ್ಟೇ ಮಹತ್ವ. ಆ ನಿಟ್ಟಿನಲ್ಲಿ ನಾವು ಪ್ರತಿ ಪಿ ಡಿ ಓ ಅವ್ರಿಗೂ ಕೂಡ ನಾವು ಈ ಮೂಲಕ ಕೇಳ್ತೀವಿ, ಯಾಕೆಂದ್ರೆ ನಾವು ಈ ವೇದಿಕೆಯನ್ನ ಬಳಸ್ಕೊಳ್ಳೋದೇ ಹಾಗೆ ನಾವು ಕೇವಲ ಅನ್ಕೊಂಡದ್ದಲ್ಲ, ಅದಾಗಬೇಕು ಅಂತಂದ್ರೆ ಮಾಹಿತಿ ಪ್ರಸಾರನೂ ಕೂಡ ಅಷ್ಟೇ ಮುಖ್ಯ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಮತ್ತೆ ಈ ತರ ಮಾಹಿತಿ ಸಿಕ್ಕಿದಾಗ ಈ ನವಸಾಕ್ಷರರು ಏನಿದ್ದಾರೆ, ನಾವು ಬೋಧಕರಿಗೂ ಕೂಡ ಹೇಳಿದ್ದೇವೆ, ಇವ್ರು ಕಲಿತ ನಂತರ ಕಡ್ಡಾಯವಾಗಿ ಅವರ ಸಮೀಪದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಏನ್ ಲೈಬ್ರರಿ ಇದೆ, ಈಗ ಡಿಜಿಟಲ್ ಲೈಬ್ರರಿ ಇದೆ, ನಮ್ಮ ಉಡುಪಿಯ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಹೆಮ್ಮೆ, ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಡಿಜಿಟಲ್ ಲೈಬ್ರರಿಯೂ ಇದೆ, ಮತ್ತೆ ನಮ್ಮ ಅನಕ್ಷರಸ್ಥರು ಬಳಕೆ ಮಾಡೋದಕ್ಕೆ ಯೋಗ್ಯವಾದ ಪುಸ್ತಕಗಳು ಮತ್ತೆ ಅವರ ಏನು ಓದುವ ಪ್ರಮಾಣಕ್ಕೆ ಅನುಗುಣವಾದಂತ ಪುಸ್ತಕಗಳೇ ಇದ್ದಾವೆ. ಸೊ ಅದನ್ನು ಬಳಸ್ಕೊಳ್ಳಿ ಅಂತ ನಾವು ಪ್ರಮುಖವಾಗಿ ಹೇಳಿದ್ದೇವೆ ಮೇಡಮ್. ಮತ್ತೆ ನ್ಯೂಸ್ ಪೇಪರ್ ಅನ್ನ ಓದೋದನ್ನ ಮರಿಬೇಡ್ರಿ. ಮತ್ತೆ ಆನಂತರ ಅವರ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ, ಓದೋ ಮಕ್ಕಳಿದ್ರೆ, ದಯಮಾಡಿ ಆ ಮಕ್ಕಳು ಓದುವ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ಅಟ್ಲೀಸ್ಟ್ ಕೇಳಿಸ್ತಾ ಹೋಗಿ, ಆಲಿಸಿದಾಗ್ಲೂ ಕೂಡ ಕೆಲವು ಸ್ಮರಣೆ ಆಗ್ತದೆ, ಆ ನಿಟ್ಟಿನಲ್ಲಿ ಆಗ್ತಾ ಇರ್ಲಿ. ನಾನು ನಿಮ್ಮ ನೆಚ್ಚಿನ ರೇಡಿಯೋ ಕುಂದಾಪುರದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲ ಏನು ನವಸಾಕ್ಷರರಿದ್ದಾರೆ ಅಥವಾ ನವಸಾಕ್ಷರರು ಅಕ್ಕಪಕ್ಕ ಇದ್ದಂತಹ ನಾವು ಸಾಕ್ಷರರು ಕೂಡ ಈ ನಿಟ್ಟಿನಲ್ಲಿ ಅವರಿಗೆ ನಾವು ಒಂದು ಸಾಂತ್ವನದ ಮಾತುಗಳನ್ನ ಏನ್ ಹೇಳ್ಬೇಕು ಅಂತಂದ್ರೆ, ನೀವು ಈಗ ಓದೋದಕ್ಕೆ ಶುರು ಮಾಡಿದ್ದೀರಾ, ಓದಿ ಅನ್ನೋ ಒಂದು ಸಪೋರ್ಟಿಂಗ್ ಮಾತು ನಾವು ಖಂಡಿತವಾಗಿಯೂ ಎಲ್ಲರೂ ಹೇಳ್ಬೇಕು ಅಂತವ್ರಿಗೆ. ಅಂತವ್ರು ಮುಂದೆ ಬಂದ್ರೆ ಖಂಡಿತವಾಗಿಯೂ ನಾವು ಬೆಳೆಯೋದಲ್ಲದೆ ನಮ್ಮ ಸಮಾಜನೂ ಕೂಡ ಬೆಳೆಯೋದಕ್ಕೆ ಸಾಕ್ಷಿಭೂತವಾಗ್ತದೆ. ಅದಕ್ಕೆ ಎಲ್ಲರ ಒಂದು ಸಹಾಯ ನಾನು ಈ ಮೂಲಕ ಕೋರ್ತೇನೆ ಮೇಡಮ್.
1: ಈಗ ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಶುರುವಾಗಿ ಸುಮಾರು ವರ್ಷ ಆಯ್ತು, ನೀವು ಸುಮಾರು ಜನರ ಸಾಕ್ಷರನಾಗಿ ಮಾಡಿದಿರಿ, ನವ ಸಾಕ್ಷರರು ಅಂತಾನು ಹೇಳ್ತಾರೆ. ಸೊ ಇವರದ್ದು ಈಗ ನೀವು ಮತ್ತೊಮ್ಮೆ ಹೋದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಕುಂದಾಪುರ ಬೈಂದೂರು ಇಲ್ಲಿಗೆ ಹೋದಾಗಳಿಗೆ ಅವ್ರು ನಿಮ್ಗೆ ಸಿಕ್ಕಿದಾಗ ನಿಮ್ಗೆ ಯಾವ ತರ ಪ್ರತಿಕ್ರಿಯಿಸ್ತಾರ ಅವರು? ಖುಷಿಯಾಗಿಯ ಹೆಂಗೆ ಎಲ್ಲ ಕಲ್ತು ನೆನ್ಪೋಯ್ತಂತ್ರ, ಅಥವಾ ನೀವೊಂದು ಹೇಳಿಕೊಟ್ಟದ್ ಒಳ್ಳೆ ಆಯ್ತು, ಇವತ್ತು ನಾ ಕೂಡಿಸಿ ಕೂಡಿಸಿ ಒಂಚೂರ ಅವ್ರು ಓದ್ತಿ ಅಂತರ, ನಂಗೆ ಸೈನ್ ಹಾಕೋಕ್ ಒಂದು ಬಪ್ಪಂಗಾಯ್ತು ನಿಮ್ಮಿಂದ ಅಂತ ಎಂತಂದ್ರಿ ಸರ್, ಹೆಂಗಿದೆ ಅವರ ಪ್ರತಿಕ್ರಿಯೆಗಳು?
2: ಖುಷಿಯಾಗುತ್ತೆ ಮೇಡಮ್. ನಾವು ಬೋಧಕರೊಂದಿಗೆ ನಮ್ಮ ಏನ್ ಅನುಪಾಲನಾಧಿಕಾರಿಗಳು ಮತ್ತೆ ಪಿಡಿಒ ಅವರ ಸಹಕಾರದಲ್ಲಿ ನಾವು ಎಲ್ಲೆಲ್ಲಿ ಕಲಿಸಿದ್ರು, ಮತ್ತೆ ಈ ನವ ಸಾಕ್ಷರರ ಪ್ರಮಾಣ ಪತ್ರ ವಿತರಣೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಹತ್ರ ಅಭಿಪ್ರಾಯ ತಗೊಂಡಾಗ, ನನ್ಗೆ ನನ್ನ ಮಗ ಎಕ್ಸಾಮ್ ಬರೆಯೋದು ಕಳಿಸ್ತಿರ್ಲಿಲ್ಲ, ಆದ್ರೆ ನಾನು ಬಿಡ್ಲಿಲ್ಲ ಕಣಪ್ಪ, ನಾನು ಹೊಂಟಿದ್ದೆ, ನಾ ಹೋಗಿದ್ದೆ ಅಂತ ಅಂದ್ಬಿಟ್ಟು ಒಂದ್ ಅಜ್ಜಿ ಸುಮಾರು 83 ವರ್ಷದ್ದು, ಅವ್ರು ಬಂದು ಎಕ್ಸಾಮ್ ನಲ್ಲಿ ಕೂತು ಯಾರ ಸಹಾಯ ಇಲ್ದೇನು ಕೂಡ ಅವರು ಅವ್ರದೇ ಆದ ಕಲ್ತಿದ್ದ ಆಧಾರದ ಮೇಲೆ ನೆನ್ಪ್ ಮಾಡ್ಕೊಂಡು ಬರಿತಾ ಇದ್ದಿದ್ದು ನಿಜಕ್ಕೂ ಸೋಜಿಗ. ನನ್ಗಾಗ್ಲೇ ಅನ್ಸ್ತು ನಮ್ಮ ಇಲಾಖೆ ನಿಜಕ್ಕೂ ಅರ್ಥಪೂರ್ಣವಾಗಿ ಕೆಲಸ ನಿರ್ವಹಿಸ್ತದೆ ಅನ್ನೋದು ಆ ಅಜ್ಜಿಯ ಒಂದು ಶಿಷ್ಟಾಚಾರ ಮತ್ತೆ ಬದ್ಧತೆಯ ಆ ಒಂದು ಪರೀಕ್ಷೆ ಬರಿತಾ ಇರ್ತದ ನಿದರ್ಶನ ಅನ್ಸ್ತು. ಹೌದು ಮೇಡಮ್, ನೀವ್ ಹೇಳ್ದಾಗೆ ತುಂಬಾ ಕೆಲ್ಸಗಳು ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಕಮ್ಯುನಿಟಿ ಅವೇರ್ನೆಸ್ ನಮ್ ಉಡುಪಿಯ ಬ್ಲಡ್ ಅಲ್ಲೇ ಹಾಗಿದೆಯೇನೋ ಅನ್ಸುತ್ತೆ. ಬಹಳ ಖುಷಿ ಏನು ಅಂತ ಅಂದ್ರೆ, ಈ ತರ ಯಾವ್ದಾದ್ರು ಒಂದ್ ಪ್ರೋಗ್ರಾಮ್ ಇದೆ ಅಂತಂದ್ರೆ ಅದು ಇಳಿ ವಯಸ್ಸಿನಲ್ಲೂ ಕೂಡ ಬಂದಿದ್ದುಂಟು, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದುಂಟು, ಅವ್ರದೇ ಆದಂತಹ ಇಂಟ್ರೆಸ್ಟ್ ತೋರಿಸಿದ್ದು ಉಂಟು. ನಾನು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕನ್ ಸಾಲ್ನಲ್ಲಿ ಒಬ್ಬ ಮಹಿಳೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು, ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಯರ್ ಬೈ ನಮ್ಮ ಶಾಲೆಗೆ ಹೋಗಿ ಶಾಲೆಯ ಶಿಕ್ಷಕಿಯೊಂದಿಗೆ ನೋಟ್ಬುಕ್ ಅಲ್ಲಿ ಪ್ರತಿದಿನ ಬರೆಸಿ, ಅವರು ಟೀಚರ್ ಏನ್ ಹೇಳ್ಕೊಟ್ರು ಅದನ್ನ ಪ್ರತಿದಿನ ಬರೆಯೋದ್ರ ಜೊತೆಗೆ ನವಸಾಕ್ಷರರಾಗಿದ್ದಾರೆ. ಅದ್ರ ಜೊತೆಗೆ ಆಕೆಗೆ ಇಬ್ರು ಮಕ್ಕಳು, ಒಂದು ಅಂಗನವಾಡಿಗೆ ಹೋಗ್ತದೆ, ಇನ್ನೊಂದು ನಮ್ಮ ಪ್ರೈಮರಿ ಸ್ಕೂಲಿಗೆ ಹೋಗ್ತದೆ. ಅಂಗನವಾಡಿ ಮಗುಗೆ ಆಕೆಯೇ ಶಿಕ್ಷಕಿ ಮನೆಯಲ್ಲಿ. ನಾವು ಹಾಗೆ ಅನ್ಕೊಂಡು, ನಮ್ ಕಾಲದಲ್ಲಿ ಅಜ್ಜಿ ಅಮ್ಮ ಯಾರು ಹೇಳ್ಕೊಡ್ತಿರ್ಲಿಲ್ಲ, ಆದ್ರೆ ಈಗಿನ ಕಾಲದಲ್ಲಿ ಆ ಅಮ್ಮ ಆದ್ರೂ ಕಲ್ತು ಮಕ್ಳಿಗೆ ಹೇಳ್ಕೊಡ್ತಾ ಇದಾರಲ್ಲ, ಆಗ್ಲೇ ಅನ್ಸ್ತು ನಮ್ಮ ಇಲಾಖೆ ಕಾರ್ಯ ಸಾರ್ಥಕವಾಗ್ತದೆ. ಜನರ ಪ್ರತಿಕ್ರಿಯೆ ಹೀಗೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ಈ ರೀತಿಯ ಕಾರ್ಯಕ್ರಮಗಳು ಮತ್ತಷ್ಟು ಜನಕ್ಕೆ ರೀಚ್ ಆಗ್ಬೇಕು, ಮತ್ತೆ ಅದೇ ಹುರುಪು ನಮ್ಗೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಖುಷಿ ಆಗುತ್ತೆ ಮೇಡಮ್.
1: ಓಕೆ, ಕಾರ್ಯಕ್ರಮ ಸಹಾಯಕರು ಉಮೇಶ್ ಆಚಾರ್ಯ ಅವರು, ನೀವು ಬೈಂದೂರಿನವರಲ್ದ ಸರ್?
3: ಓಕೆ,
1: ಈಗ ನಮ್ಮ ಉಡುಪಿ ಬೈಂದೂರು ಕುಂದಾಪುರ ಈ ಬದಿ ಕೆಲಸ ಮಾಡೋತಿಗೆ ವಯಸ್ಕರ ಸಾಕ್ಷರತೆಗಾಗಿ ನಿಮ್ಗೆ ತುಂಬಾ ಟಫ್ ಅನ್ಸೋದು ಯಾವ್ದು ಸರ್, ತುಂಬಾ ಕಷ್ಟ ಅನ್ಸೋದು ಯಾವ್ದದು, ಅವರಿಗೆ ಅರ್ಥ ಮಾಡಿಸೋದು? ಈಗ ಸಣ್ಣ ಮಗಿಗಾರೆ ಪಟ್ಟೆ ಹೇಳಿದ್ರು ಕೂಡ ಅದು ಗ್ರಾಸ್ಪ್ ಆತ್ ಫ್ರೆಶ್ ಇರುತ್ತ. ಈ ವಯಸ್ಕರಾದ್ಮೇಲೆ, ಈ ವಯಸ್ಕರ ಆಪದ ಬೇಡ, ಒಂದ್ 25 ವರ್ಷ ಆಪತ್ತಿಗೆ ಮಂಡ್ಯಗಿಂದ ಇಷ್ಟು ತುಂಬಿ ಅಂತ ಹೇಳಿದ್ರು ಆತಿಲ್ಲ, ಅದು ಮಂಡಿ ಒಳಗೆ ಹಾಕಿಲ್ಲ. ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಇದನ್ನೆಲ್ಲ ಅಂತ ನೀವು?
3: ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕಿಂತ ಮೊದಲು ಈಗ ನಮ್ದು ಕೆಲವೊಂದು ಪ್ರೊಸೀಜರ್ ಇತ್ತು. ಈಗ ನಮ್ಮಲ್ಲಿ ಈಗ ಫಸ್ಟ್ ಸರ್ವೆ ಮಾಡ್ಕ, ಈಗ ಅವ್ರನ್ನ ಅಂದ್ರೆ ಎಲ್ಲೆಲ್ಲ ಅನಕ್ಷರಸ್ತ್ರ ಇದ್ರು ಅಂತೇಳಿ ಒಂದ್ ಸರ್ವೆ ಮಾಡ್ಕ. ನಮ್ಮ ಮೊದ್ಲ ಕಷ್ಟದ ಕೆಲಸನೇ ಅದು, ಸರ್ವೆ ಅನಕ್ಷರಸ್ತ್ರು ಹುಡುಕುದೇ ಕಷ್ಟ ನಮ್ಗೀಗ. ಎಂತಕ್ಕಂತೇಳಿ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿತ್ತು, ನಾವು SLC PUC ರಿಸಲ್ಟ್ ಅಲ್ಲೇ ನಾವು ಎಷ್ಟು ಸಾಕ್ಷರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು, ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. SLC PUC ನಾವು ಫಸ್ಟ್ ಬಪ್ಪರ್ ಯಾವಾಗ್ಲೂ. ಸೊ ಹಂಗಾಗಿ ನಮ್ದು ಇಂಟೆನ್ಷನ್ ಅಂತೇಳಿ ಹೇಳಿದ್ರೆ ಬರೀ ಮಕ್ಳು ಮಾತ್ರ ಈಗ ಕಲ್ತ್ರ ಸಾಕಾತಿಲ್ಲ, ಅವರು ಪೋಷಕರು ಏನಿದ್ರು ಆಚೀಚೆ ಮನೆಯವರು ಎಂತ ಇದ್ರು, ಸೊ ಎಲ್ಲರು ಕಲಿಕ್ ಸಾಮಾನ್ಯ ನಮ್ಮಲ್ಲಿ ಸಿಕ್ಕುದೇ ಕಷ್ಟ ಅಂತವ್ರು. ಸೊ ಹಂಗಾಗಿ ನಮ್ದು ಹೆಂಗು ಈಗ ನಮ್ ಸಿಟಿಯಲ್ಲಿ ಒಂದಿಷ್ಟು ಸುಮಾರು ಜನ ಸಿಕ್ಕಿದ್ರೆ ಬಿಟ್ಟರೆ ಸಿಟಿಯಿಂದ ನಾವು ಒಂಚೂರು ಇಂಟೀರಿಯರ್ ಹೋದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕರಾವಳಿ ಮತ್ತೆ ಮಲೆನಾಡು ತಪ್ಪಲ ಪ್ರದೇಶ ನಮ್ದು. ಇಲ್ಲಿ ದೂರ ಹೋದ ಕೂಡಲೇ ಮನೆನೂ ದೂರ ದೂರ ಎಲ್ಲ ಒಂದೊಂದು ಕಿಲೋಮೀಟರ್ ಹಂಗೆ ಒಂದಿಷ್ಟು ಮನೆ ಸಿಕ್ಕತ್ತ. ಹಾಂಗಾಗಿ ಮನೆ ಸಂಖ್ಯೆ ಕಡಿಮೆ, ಅನಕ್ಷರಸ್ಥರ ಸಂಖ್ಯೆನೂ ಕಡಿಮೆ ನಮ್ಮಲ್ಲಿ. ಸೊ ಹಾಗಾಗಿ ಇರುವಂತ ಅನಕ್ಷರಸ್ಥರನ್ನ ಹುಡುಕುವಂಥದ್ದೇ ನಮ್ಗೆ ಮೊದಲನೇ ದೊಡ್ಡ ಸವಾಲು ನಮ್ಗೆ. ಸೊ ಅದಾದ್ಮೇಲೆ ಅನಕ್ಷರಸ್ಥರ ಸಿಕ್ಕದ್ಮೇಲೆ ಅವರಿಗೆ ಹೇಳಿಕೊಡಕ್ ಜನ ಬೇಕಲ್ಲ ಕಡೆಗೆ. ಸೊ ಹಂಗ ಈಗ ಹೇಳಿಕೊಡಕೊಂದು ಬೇಕು ನಮ್ದು. ಈಗ ಸಾಮಾನ್ಯವಾಗಿ ನಮ್ಗೀಗ ಇಡೀ ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಉಡುಪಿ ಜಿಲ್ಲೆ ವಿಶೇಷ ಏನಂತ, ಈಗ ಬೇರೆ ಜಿಲ್ಲೆಲ್ಲ ಹೆಂಗಂತೇಳಿ ಹೇಳಿದ್ರೆ, ಒಂದ್ ಹೇಳಿಕೊಡಕ್ಕೆ ಒಬ್ರು ಬೋಧಕರ್ ಅಂತೇಳಿ, ಟ್ಯೂಟರ್ಸ್ ಅಂತೇಳಿ ಇರ್ತಾರೆ. 20 ಜನಕ್ಕೆ ಒಬ್ರು ಟ್ಯೂಟರ್ಸ್ ಅಂತೇಳಿ ನೇಮಕ ಮಾಡೋದು ಅವರು. ಈಗ ಒಬ್ಬ ಬೋಧಕರನ್ನ ನೇಮಕ ಮಾಡ್ಕಿದ್ರೆ ಅವ್ನು 20 ಜನರನ್ನ ಹುಡುಕಿ ಹೇಳಿಕೊಡ್ಕ. ಬಟ್ ನಮ್ಮ ರಾಜ್ಯ ಕಚೇರಿ ಏನಿತ್ತು ನಮ್ಗೆ, ಅವ್ರಿಗೆ ಉಡುಪಿ ಜಿಲ್ಲೆ ಕಂಡ್ರೆ ಒಂಚೂರು ಪ್ರೀತಿ ಜಾಸ್ತಿ. ಹಂಗಾಗಿ ನಮ್ಮಲ್ಲಿ ಒಂದು ವಿಶೇಷ ನಮ್ಗೊಂದು ಎಕ್ಸ್ಕ್ಯೂಸ್ ಕೊಟ್ಟಿರು, ನೀವು ಒಬ್ಬ ಅಕಸ್ಮಾತ್ ಎಲ್ಲೋ ದೂರದಲ್ಲಿ ಒಬ್ರು ಸಿಕ್ಕರು, ನೀವು ಒಬ್ಬ ಅವ್ರನ್ನ ಹೇಳಿಕೊಡಕ್ ಒಬ್ಬರ ನೇಮಕ ಮಾಡಿ ಅಂತೇಳಿ ನಮ್ಗೊಂದು ಅವಕಾಶ ಕೊಟ್ಟಿರು. ಸೊ ಹಂಗಾಗಿ ನಾವು ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒಬ್ರು ಸಿಕ್ಕಿದ್ರು ಕೂಡ ನಾವು ಆ ಸರೌಂಡಿಂಗ್ಸ್ ಅಲ್ಲಿ ಯಾರಾದ್ರೂ ಕಲ್ತವ್ರು ಇದ್ರೆ ಅಥವಾ ಅಂಗನವಾಡಿ ಕಾರ್ಯಕರ್ತರು ಯಾರಾದ್ರೂ ಇದ್ರೆ ಆ ತರ ಹೇಳಿಕೊಡಕ್ಕೊಂದು ವ್ಯವಸ್ಥೆ ನಮ್ಮ ಜಿಲ್ಲೆ ವಿಶೇಷವಾಗಿ ಸಿಕ್ಕಿತ್ತು, ನಾವು ಅದನ್ನ ಬಳಸ್ಕೊಂಡಿತ್ತು ಅದನ್ನ ಅದರೊಟ್ಟಿಗೆ. ಸೊ ಹಂಗಾಗಿ ಒಟ್ಟಾರೆ ಎಲ್ಲ ಒಂದು ಅನುಪಾಲನಾ ಅಧಿಕಾರಿಗಳೇನಿದ್ರೆ ನಮ್ಮಲ್ಲಿಗ, ಸೊ ಕೇವಲ ನಮ್ಮ ಒಂದು ಇಲಾಖೆ ಮಾತ್ರ ಅಲ್ಲ, ಅಂದ್ರೆ ನಮ್ಮ ಕಚೇರಿ ಒಂದೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಆಯ್ತು.
1: ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅದು, ಹೆಕ್ಕಿ ತೆಗೆದು ಈಗ ನಿಮ್ಗೆ ಹುಡುಕಕ್ಕೆ ಎಲ್ಲ ಈಗ
3: ಹುಡುಕಕ್ಕಿಲ್ಲ ಅಂತೇಳಿ ಏನಿಲ್ಲ, ನಮ್ಮಲ್ಲಿ ಈಗ ಸಾಮಾನ್ಯ ಸಿಕ್ಕ್ರೆ ಯಾರಂತೇಳಿ ಹೇಳಿದ್ರೆ ಎರಡು ರೀತಿಯಲ್ಲಿ ನಮ್ಗೀಗ ಸಿಕ್ಕತ್ರು. ಒಂದು ತುಂಬಾ ವಯಸ್ಸಾದವ್ರು, 80+ 80 ಮೇಲಿದ್ದವ್ರು ಒಂದು ಸಿಕ್ಕತ್ರ, ಇಲ್ಲದೆ ಇದ್ರೆ ಬೇರೆ ಕಡೆಯಿಂದ ವಲಸೆ ಈ ಕೆಲ್ಸಕ್ಕಾಗಿ ಬಂದಿರ್ತಾರಲ್ಲ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ಉತ್ತರ ರಾಜ್ಯಗಳಿಂದಲ್ಲ ಬಂದಿರ್ತಾರಲ್ಲ, ಅಂತವ್ರು ಸಿಕ್ಕತ್ರ ಅಷ್ಟೇನೆ. ಸೊ ಹಾಗಾಗಿ ನಮ್ಗೀಗ ನಮ್ಮಲ್ಲಿ 80 ವರ್ಷಕ್ಕಿಂತ ಮೇಲಿದ್ದವರಿಗೆ ನಾವ್ ಹೇಳಿಕೊಡ್ತೇವೆ ಅಂದ್ರೆ ಅವ್ರ ಮನ್ಸ್ ಮಾಡ್ಕೆ ಈಗ ಮತ್ತೆ ಅದು ಆ ಕೆಲ್ಸನ ಮಾಡ್ತಿತ್ ನಾವು ಅವ್ರಿಗಂದ್ರೆ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ
1: ಅವ್ರಿಗ ನೀವು ಹೋಯ್ ಅಜ್ಜ ನೀವು ಇದೊಂದು ಬರುಗ್ ಓದು ಕಲಿಕಂದ್ರೆ ಮಗ ನಾನು ಹಳಿಗ್ ವರ್ಗದ
3: ನಮ್ಮದ ಕಾಮನ್ ಕೇಂದ್ರ ಕೇಂದ್ರ ಕೇಂದ್ರ ಹೌದು ನಾವ್ ಅವಾಗ ಅವ್ರಿಗೆ ಮೋಟಿವೇಟ್ ಮಾಡ್ಕವ್ರಿಗೆ
1: ನೀವು ಹೌದು
3: ಕಲ್ತ್ಕೊಂಡು ಹೋಗಿ ನಿಮ್ ಮಕ್ಕಳ ಮುಂದೆ ನೀವು ಮತ್ತೆ ಈಗಿನ ಮಕ್ಕಳೆಲ್ಲ ಮೊಬೈಲ್ ಅದೆಲ್ಲ ಯೂಸ್ ಮಾಡ್ತಿರೋತ್ತಿಗೆ ನೀವು ಅದೆಲ್ಲ ಕಲೋದ್ ಬೇಡ ಒಂದೊಂಚೂರು ಬರುಕ್ ಇದ್ ಕಲ್ತ್ರು ಅವ್ ಎಂತ ಓದ್ನ ಬರೀತ್ನ ಅಂದೇಳಿ ಒಂದ್ ನಿಮ್ಗೆ ಓದತ್ತಲ್ಲ ಅಂದೇಳಿ ಆ ಹಂಗೆ ಒಂಚೂರು ಆ ಕೆಲ್ಸ ಮಾಡಿ ಅಂದೇಳಿ ಹೇಳ್ತ ಇನ್ನೊಂದು ನಮ್ಗೆ ಮತ್ತೊಂದು ಈಗ ಉತ್ತರ ಕರ್ನಾಟಕದಿಂದ ಉತ್ತರ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ ಕಲ್ಸು ಸಮಸ್ಯೆ ಅಂತಂತೇಳಿ ಹೇಳ್ರೆ ಸಾಮಾನ್ಯವಾಗಿ ಅದೊಂದು ಪ್ರೊಸೆಸ್ ಅದು ಈಗ ನಾವು ಸರ್ವೆ ಮಾಡಿದ್ಮೇಲೆ ಅವರಿಗೊಬ್ರು ಬೋಧಕರನ್ನ ನೇಮಕ ಮಾಡಿ ಕಲ್ಸಕ್ ಶುರು ಮಾಡಿ ಒಂದು ಸರ್ ಹೇಳ್ದಂಗೆ 200 ಗಂಟೆ ಕಲ್ಸ್ಕ ಅವರಿಗೆ ಅಂದ್ರೆ ಸಾಮಾನ್ಯವಾಗಿ 200 ದಿನ ಅಂದಾಜು ಕಡೆಗೆ ಅವರಿಗೊಂದು ಪರೀಕ್ಷೆ ಮಾಡ್ಕ ಸುಲಭದ ಪರೀಕ್ಷೆ ಸರ್ಟಿಫಿಕೇಟ್ ಕೊಡ್ಕ ಆದ್ರೆ ಪ್ರಾಬ್ಲಮ್ ಅಂತಂತ ಹೇಳಿ ನಾವೀಗ ಸರ್ವೆ ಮಾಡ್ತಾರಂದ್ ಮಾಡುವ ಕಲ್ಸೋತ್ತಿಗೆ ಅವ್ರು ಸಾಮಾನ್ಯವಾಗಿ ವಾಪಸ್ ಅವ್ರವ್ರ ಇದಕ್ಕೆ ಹೋತ್ರ ಊರಿಗೆ ಹೋತ್ರ ಹೋದ್ಮೇಲೆ ಮತ್ತೆ ಪುನಃ ನಮ್ಗೆ ಸಿಕ್ಕುದ ಕಷ್ಟ ಸೊ ಹಾಂಗಾಗಿ ಅದು ಕಂಪ್ಲೀಟ್ ಆತಿಲ್ಲ ಅದು ಹಾಂಗಾಗಿ ನಮ್ಗೆ ಅದೊಂದು ಸ್ವಲ್ಪ ಕಷ್ಟ ಆತ್ ಬಿಟ್ರೆ ಆದ್ರೆ ಇಲ್ಲಿರುವಂತ ಮೂಲ ನಿವಾಸಿಗಳು ಎಂತ ಇದ್ರೆ ನಮ್ಮ ಉಡುಪಿ ಜಿಲ್ಲೆಗೆ ಅವರೆಲ್ಲರೂ ಆಲ್ಮೋಸ್ಟ್ ಸಾಕ್ಷರರೇ ಎಲ್ಲ ಕಲ್ತವ್ರೆ ನಮ್ಗೆ ಸೊ ಹಾಗಾಗಿ ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡ್ಬೇಕು ನಾವು
1: ಒಂದು ಜನರೇಷನ್
3: ಹೌದೌದು
1: ಸ್ವಲ್ಪ ಸಾಕ್ಷರರು ಅಲ್ದೆ
3: ಹೌದು ಬಟ್ ಆ ಜನರೇಷನ್ ಅನ್ನ ನಾವೀಗ ಕವರ್ ಮಾಡಿತ್ತೀಗ ನಾವು
1: ಸಾಕ್ಷರತೆ
3: ಕವರ್ ಮಾಡಿತ್ತು ಅವ್ರನ್ನೆಲ್ಲ
1: ಹಂಗ ಎಂತಲ್ಲ ಅಂದ್ರೆ ಒಂದು ಸೈನ್ ಹಾಕೋರು
3: ಬದತ್ತೀಗ ಕಡೆಗೆ ಸಾಮಾನ್ಯ ಬೇರೆ ಜಿಲ್ಲೆಲ್ಲ ಬರೀ ಸೈನ್ ಹಾಕೋಕಷ್ಟೇ ಬಿಟ್ಟಿರ ಅಂತೇಳಿ ಹೇಳ್ಬೋದು ಬಟ್ ನಮ್ಮ ಜಿಲ್ಲೆ ನಾವು ಅಷ್ಟಕ್ಕೆ ನಿಲ್ಸ್ಲಿಲ್ಲ ನಾವೀಗ ನಾವು ಮತ್ತೆ ಸರ್ ಹೇಳ್ದಂಗೆ ನಮ್ಮ ಸಿಇಒ ಸರ್ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸರ್ ಕೂಡ ಯೋಗ ನರಸಿಂಹಸ್ವಾಮಿ ಸರ್ ಅವರ ಮುತುವರ್ಜಿಯಿಂದ ನಾವು ಅಲ್ಲಿಗೆ ಬಿಡ್ಲಿಕ್ಕೆ ಇದೀತ ಈ ಒಂದು ಕೌಶಲ್ಯ ಅಭಿವೃದ್ಧಿ ನಮ್ಮ ನೀವು ಕೇಳ್ರಿ ನಮ್ದು ಒಂದು ಟ್ಯಾಗ್ ಲೈನ್ ಇತ್ತೀಗ ಸಾಕ್ಷರತೆಯಿಂದ ಸ್ವಾವಲಂಬನೆ ಎಡೆಗೆ ಅಂತ ಹೇಳಿ
1: ಹಾಂಗಾಗಿ
3: ಸ್ವಾವಲಂಬನೆ ಎಡೆಗೆ ಈಗ ಸಾಕ್ಷರನಾಗಿ ಮಾಡಿತ್ತು ನೆಕ್ಸ್ಟ್ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಬಕ್ಕೆ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕೌಶಲ್ಯವನ್ನ ಕೊಟ್ಟು ಅವರಿಗೆ ಖರ್ಚಿಗೆ ಅವ್ರಿಗೆ ಕಾಣಂಗ್ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ನಾವೀಗ ನಮ್ಮ ಇಲಾಖೆಯಿಂದ ಮಾಡ್ತಾ ಇತ್ತು ಅದನ್ನ.
1: ಓಕೆ, ಈಗ ಮುಂದಿನ ಕಾರ್ಯಕ್ರಮಗಳೆಲ್ಲ ಎಂತ ಇಟ್ಕೊಂಡಿರಿ ನೀವು
2: ಮುಂದೆ? ಮೇಡಮ್, ನಮ್ಮ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ಅದೇ ಆಗ್ಲೇ ಹೇಳ್ದಾಗೆ ನಾವು ಸ್ಕಿಲ್ ಓರಿಯೆಂಟೆಡ್ ಅನ್ನೇ ಮಾಡಬೇಕು. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಇಲಾಖೆಗಳ ಸಹಕಾರವನ್ನ ಪಡೆಯೋದ್ರ ಜೊತೆಗೆ ಮತ್ತೆ ಮೂಲ ನಮ್ದು ಶಾಲಾ ಶಿಕ್ಷಣದ ಜೊತೆ ಜೊತೆಯಾಗಿ ನಾವು ಮಾಡ್ತಾ ಹೋಗ್ತೀವಿ ಮೇಡಮ್. ಬಹುಮುಖ್ಯವಾಗಿ ಅದೇ ಸ್ವಾವಲಂಬಿಗಳಾಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿ ತಾಲೂಕಿನಲ್ಲೂ ಏನು ಬ್ಯಾಕ್ವರ್ಡ್ ಏರಿಯಾ ಏನಿದೆ ಮತ್ತೆ ಅತಿ ಅಗತ್ಯವಾಗಿ ಜನಕ್ಕೆ ಅಂದ್ರೆ ಈ ಪ್ರದೇಶದ ಜನಕ್ಕೆ ಈ ಮಾಹಿತಿ ಬೇಕು ಅಥವಾ ಈ ಒಂದು ವೃತ್ತಿ ಕೌಶಲ ಬೇಕು ಮತ್ತೆ ಇಲ್ಲಿ ಜನ ಇದರ ನೀಡ್ ಅಗತ್ಯತೆ ಇದೆ ಅನ್ನೋದು ನಾವು ಫಸ್ಟ್ ಸರ್ವೆ ಮಾಡಿ ಆ ನಂತರ ಆ ಒಂದು ಪ್ರದೇಶಕ್ಕೆ ನಾವೇ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಹೋಗಿ ಅಲ್ಲಿ ಒಂದಿನದ ತರಬೇತಿ ಕೊಟ್ರೆ ಆ ಅಗತ್ಯ ಆಗ್ತದ ಅನುಕೂಲ ಆಗ್ತದ ಅಥವಾ ಇದನ್ನ 2 ದಿನಕ್ಕೆ ತೆಗೆದುಕೊಂಡೋದ್ರೆ ಆ ಅನುಕೂಲ ಆಗ್ತದ ಸೊ ಹಾಗೆ ಯೋಚನೆ ಮಾಡಿದ್ವಿ ಮೇಡಮ್. ಸೊ ನಮ್ಗೆ ಬಹುಮುಖ್ಯವಾಗಿ ಹೆಣ್ಮಕ್ಳಿಗೆ ಈ ಒಂದು ತರಬೇತಿಯನ್ನ ಕೊಟ್ರೆ ಅವರು ಸ್ವಾವಲಂಬಿ ತನಕ್ಕೆ ಒಂದು ನಿಜವಾದ ಅರ್ಥವನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಉದ್ದೇಶನೂ ಹಾಗೆ ಮೇಡಮ್. ಬಹುಪಾಲು ಈಗ ಇದು ಪೇಪರ್ ಬ್ಯಾಗ್ ಮಾಡುವಂತದ್ದು ಮತ್ತೆ ಸೀರೆ ಮತ್ತೆ ಈಗ ಆರಿ ವರ್ಕ್ ಅಂತ ಬೇರೆ ಬಂದಿದೆ. ಎಸ್ ಮ್ಯಾಮ್. ಅದು ಮತ್ತೆ ಮೆಹಂದಿ ಹಾಕುವಂತಹ ಕೆಲಸ ಮತ್ತೆ ಅದೇ ಇತ್ಯಾದಿ ಆ ಸಾಫ್ಟ್ ಸ್ಕಿಲ್ ಅನ್ನ ಒನ್ಸ್ ನಾವು ಅವ್ರಿಗೆ ಡೆವಲಪ್ ಮಾಡಿ ಅದು ಒಂದಿನದಲ್ಲಿ ಮುಗಿದ್ರೆ ಸಂತೋಷ, ಇಲ್ಲ ನಮ್ಗೆ ಇನ್ನೊಂದಿನ ಹೇಳ್ಕೊಡಿ ಅಂತ ಅಂದ್ರೆ ಇನ್ನೊಂದಿನ ನಮ್ಮ ಸಿಇಒ ಸರ್ ಹಾಗೆ ಹೇಳೋದು ಕೆಲವು ಒಂದಿನ ಕಲಿಸ್ಬೋದು, ಕೆಲವು 2 ದಿನ ಬೇಕಾಗ್ತದೆ, ಕೆಲವೊಂದು ವಾರ ಬೇಕಾಗ್ತದೆ. ಸೊ ಅದನ್ನ ನೀವು ಪ್ಲಾನ್ ಮಾಡಿಕೊಂಡು ಆ ಭಾಗದಲ್ಲಿ ನಿಜಕ್ಕೂ ಅರ್ಥಪೂರ್ಣವಾಗಿ ಮಾಡಿ ಅಂದಿದ್ದಾರೆ. ಖಂಡಿತವಾಗಿಯೂ ನಾವು ಅದನ್ನ ಎಕ್ಸಾಕ್ಟ್ ಹೇಗೆ ಅದಕ್ಕೆ ಅನ್ವರ್ಥವಾಗಿದೆಯೋ ಅದೇ ರೀತಿಯಲ್ಲಿ ನಾವು ಮಾಡೋದಕ್ಕೆ ಕಟಿಬದ್ಧವಾಗಿದ್ದೇವೆ ಮೇಡಮ್.
1: ವೆರಿ ನೈಸ್,
2: ಪ್ರಯತ್ನ ಪಡ್ತೇವೆ.
1: ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 14 ತನಕ ಪಾಕ್ಷಿಕ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯಿಂದ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಪಾಕ್ಷಿಕ ಕಾರ್ಯಕ್ರಮಗಳನ್ನೆಲ್ಲ ನೀವು ಹಮ್ಮಿಕೊಂಡಿರಿ. ಅದರೊಟ್ಟಿಗೆ 8ನೇ ತಾರೀಕು ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡಲೇಬೇಕಾಗಿರೋ ದಿನ ಇದು, ಯಾಕಂದ್ರೆ ಅಕ್ಷರ ಅನ್ನೋದು ನಮ್ಮ ಬದುಕಿಗೆ ಒಂದು ದೀವಿಗೆ ಇದ್ದಂಗೆ. ಸೊ ಅಂಥದ್ದೊಂದು ಕಲಿತಾಗ ಆಗುವ ಖುಷಿಯೇ ಬೇರೆ. ನಾನು ಅನ್ಕೊಂತಿದ್ದೀನಿ ವಯಸ್ಕರ ಶಿಕ್ಷಣ ಅಂದಾಗ ಈ ಹಳೆಯದೆಲ್ಲ ಎಷ್ಟೋ ಜನ ಕಲಿಕೊಂದು ಆಸೆ ಇದ್ದಾರೆ, ಕಲು ಕಾಯ್ದಿದ್ದಾರೆ, ಆಮೇಲೆ ಎಷ್ಟೊಂದು ಸಂದರ್ಭದಲ್ಲಿ ನಾನು ಒಂದು 7 ಅಕ್ಷರ ಕಲ್ತಿರ ಆತಿತ್ತು. ಯಾಕಂದ್ರೆ ನಮ್ಮ ಅಜ್ಜರ್ ಬಾಯಲ್ಲಿ ನಾ ಕೇಳಿದೆ, ನಾನು ಎಂತ ಕತ್ತು ಎಂತಕರು ಆತ್ನ ಮಕ್ಕಳೇ ನಾನು ಅಂತ ಕೇಂಬರ್. ನಮ್ಗೆ ಓದು ಬತ್ತಿಲ್ಲ ಅನ್ನೋ ಕಾರಣಕ್ಕೆ, ಆದ್ರೆ ಅದೊಂದು ಕಲಿಬೇಕನ್ನೋ ಒಂದು ಆಸೆ ಅವರಲ್ಲಿ ಇದ್ದು ಅವತ್ತಿನ ಪರಿಸ್ಥಿತಿ ಕಲಿದೆ ಇದ್ದವರು ಇವತ್ತವ್ರಿಗೆ ಒಂದು ಅವಕಾಶ ಸಿಕ್ಕಿ ನಂಗೊಂದು ಇಷ್ಟಾರು ಬರೋಕಾಯ್ತಲ್ಲ ಅನ್ನೋ ಒಂದು ಸಂತೃಪ್ತಿಯನ್ನು ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ನಿಮ್ಮ ಇಲಾಖೆ ಕಡೆಯಿಂದ. ಗುಡ್ ಜಾಬ್. ಹಂಗೇನೆ ಈಗ ಅದನ್ನ ಸ್ಕಿಲ್ಗಳಿಗೆಲ್ಲ ನೀವು ಬದಲಾಯಿಸ್ಕೊಂಡ್ರಿ, ಸಾಕ್ಷರತೆಯಿಂದ ಸ್ವಾವಲಂಬನೆ ಅಡಿಗೆ ಅಂತ ಒಳ್ಳೆ ಕಾನ್ಸೆಪ್ಟ್ ಇದು. ಬಹುಶಃ ನಿಮ್ಮ ಸಾರಥ್ಯದಲ್ಲಿ ತುಂಬಾ ಚಂದ ಎಕ್ಸಿಕ್ಯೂಟ್ ಆತೈತಿ ಕಾರ್ಯಯೋಜನೆಗಳೆಲ್ಲ ಅಂತ ಅನ್ಕೊಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇನ್ನಷ್ಟು ಒಳ್ಳೆ ಕಾರ್ಯಗಳು ನಿಮ್ಮ ಇಲಾಖೆಯಿಂದ ಆತ ಇರಲಿ. ಧನ್ಯವಾದಗಳು.
2: ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ.
1: ಪ್ರಿಯ ಕೇಳಿದ್ರೆ ಕೇಳ್ರಿ ಅಲ್ಲ, ನಮ್ಮ ಸಾಕ್ಷರತಾ ಕಾರ್ಯಕ್ರಮ, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ ಯಾವ ಮಟ್ಟಕ್ಕೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೆಂಗೆ ಅಭಿವೃದ್ಧಿ ಹೊಂತಾ ಇದೆ ಅಂತ ಹೇಳಿ ಅದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರಕ್ಕೆ ನಾವು ಮನೆಗೆ ಬಂದಾಗ ಬೆರೆಸೋದಲ್ಲ, ಬನ್ನಿ ಸರ್ ಅಂತ ಕೂಕೊಂಡು ಮಾತಾಡಿಸಿ ಇನ್ನಷ್ಟು ಸಪೋರ್ಟ್ ಮಾಡ್ಕೆ, ಯಾಕಂದ್ರೆ ಸ್ವಾವಲಂಬನೆ ಅಡಿಗೆ ನಮ್ಮ ನಡೆ. ಸೊ ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ, ಬಾಯ್ ಬಾಯ್.
4: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

0: ಕೇಳುಗ್ರೆ, ವಿಶ್ವ ಕುಂದಾಪುರ ಕನ್ನಡ ದಿನದಂದು ಪ್ರಸಿದ್ಧ ಕುಂದಾಪುರ ಕನ್ನಡ ಗಾದೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದಿರ ನಮ್ಮ ನರೇಂದ್ರ ಮಾಸ್ಟರ್ ಮತ್ತೆ ಸತೀಶ್ ಮಾಸ್ಟರ್. ಇವರಿಬ್ರ ಎಷ್ಟಪ್ಪ ಗಾದಿನ ಹ್ಯಾಂಗ ಹೇಳ್ತ್ರಂತ ಕೇಂಬ, ಹಂಗೆ ನಿಮಗೂ ಒಂದ್ ಕೆಲಸ ಇತ್ತ, ಅವ್ರು ಒಟ್ಟು ಎಷ್ಟು ಗಾದೆಗಳನ್ನ ಹೇಳ್ರಂತ ಲೆಕ್ಕ ಮಾಡಿ ನೀವು ನಮ್ಮ ರೇಡಿಯೋ ಕುಂದಾಪುರದ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಕ. ಆ ನಂಬರ್ ನಿಮ್ಮ ರೇಡಿಯೋ ಕುಂದಾಪುರ ಆಪ್ ನಲ್ಲೇ ಇತ್ತು, ಅಲ್ಲೇ ನೀವೊಂದು ಮೆಸೇಜ್ ಹಾಕ್ರಿ. ಹಂಗ ತಡ ಮಾಡುದಕ್ಕೆ ಬನ್ನಿ ಕೇಬ ಕುಂದಾಪುರ ಕನ್ನಡದ ಗಾದೆಗಳನ್ನ.
1: ಓಹೋ ಬುದಣ್ಣ, ನಮ್ಮನೆಂಗ ಇವತ್ತ ಅಂಗಡಿ ಅಕ್ಕಿ ಬಂಗಡಿ ಮೀನ್ ಸಮಾ ಎರಡ್ ಕಂಸಿ ಉಂಡಿ. ನಿಂದು ಉಂಡಾಯ್ತನ?
2: ನನ್ ಯಾರ ಕೇಂತ್ರ, ರಾತ್ರಿ ಸತ್ರೆ ದೀಪಕ್ ಎಣ್ಣೆ ಇಲ್ಲ, ಹಗಲು ಸತ್ರೆ ಕೂಳಿಗೆ ಅಕ್ಕಿ ಇಲ್ಲ, ಚಿಪ್ಪಡ್ ಕಿತ್ರೆ ಕರ್ಲ್ ಹೆರಗ್ ಬತ್ತ. ನಿಂಗೇನ ದಾಡಿ, ಉಂಡ ತಿಂದ ಗೆಂಡಿ ರೋಗ.
1: ಅಲ್ಲ ಮಾರಯ್ಯ, ಉಂಡಾಯ್ತ ಕೇಂದ್ರೆ ಮುಂಡಸ್ ಮೂವತ್ ಮಳ ಅಂತಿಯಲ್ಲ, ನಾನೇನ ಅರ್ಸ್ನ ಮಗನ ಕಿಸೆಂಗ್ ಕಾಣ. ಈಗ ಕಿಸೆಂಗೆ ಹಾವು ಮನಿ ಕಂಡಿತ್. ಆಯ್ಲಿ ಆಯ್ಲಿ, ಹೇಳುವಂಗ ಒಂದ್ ಕಾಲ, ಕೇಳುವರಿಗೆ ಒಂದ್ ಕಾಲ ಅಂತ್ರಮ್ರು. ಮುಂದ್ವರ್ಸ ಮುಂದ್ವರ್ಸ, ಎಂತ ಮಾಡೋಕಿಲ್ಲ.
2: ಅಲ್ಲ ಮಾರಯ್ಯ, ನಿಮ್ಗೆಲ್ಲ ಮಂಡಿಗೆ ಎಣ್ಣೆ ಇಲ್ದಿರ ಮುಂದಕ್ಕೆ ಎಣ್ಣೆ ಬೇಕು ಅಲ್ದ? ಹಾಸಿಗೆ ಇದ್ದಷ್ಟ ಕಾಲ್ ಚಾಚುಕೆ ಆತಿಲ್ಯ. ನಂದೂರಾಯನ್ ದರ್ಬಾರ ನರಿ ನಾಯಿ ತಿಂತಮ್ರ, ಅಲ್ಪನಿಗೆ ಅರಮನೆ ಆಸಿ, ಹಾಂಗಾಯ್ತು ನಿಮ್ ಸ್ಥಿತಿ ಕಾಣಿ.
1: ನಿಂಗೆ ಕಲ್ತದ್ ಹೆಚ್ಚಾಯ್ತು ಕಾಣ, ಕಲ್ತದ್ ಹೆಚ್ಚಾಯ್ತು ಕಾಲ್ ಮೇಲಾಯ್ತು. ಈಗಣ ಒಂದ್ ಮಾತಿತ್ ಕಾಣ, ನಟ್ ಪೈರ್ ಕಾಣದಿರ್ ಹೋಯ್ತಮ್ರ, ಅಟ್ಟು ಒಲಿ ಉರಿದಿರ್ ಹೋಯ್ತಮ್ರ. ಅಂದಂಗೆ ಅವಂಗೆ ಸಾಲ ಕೊಟ್ಟಿದ್ಯಲ್ಲ ಮಾರಯ್ಯ, ಕೊಟ್ಟವ ಕೋಡಂಗಿ ತಕೊಂಡ ನೀರ್ ಭದ್ರ. ನಿನ್ ಕತಿ ಇದೇ ಆಯ್ತು ಕಾಣ. ಅಲ್ಲ ಮಾರಯ್ಯ, ಅವ ಮರ್ಯಾದಿ ಬಿಟ್ಟನ್, ಊರಿಗ್ ದೊಡ್ಡನ್, ಹುಳಿಯಂಗೂ ಇದ್ದ ಪಳದ್ಯಂಗೂ ಇದ್ದ. ಅವನ್ ಸಾಹಸ ಮಾಡುದನ ನೀನ? ಅವನ್ ಸಾಹಸ ಮಾಡ್ದರ ಯಾರ ಉದ್ದಾರ ಇರನ? ಅವ ಹೋದ ಮನೆಯಂಗೂ ನುಗ್ಗಿ, ಇದ್ದು ಮನೆಯಂಗೂ ನುಗ್ಗಿ. ಇಲ್ ಕಾಣ, ಹೆಕ್ಕತಿಮ್ ಮಗನಿಗೆ ನೆತ್ತಿ ಮೇಲೆ ಬೊಟ್ಟ ಅಂದಂಗೆ ಅವ ಸಾಲ ವಾಪಸ್ ಕೊಡ್ತ ಅಂದೇಳಿ ನಿನ್ ರಾತ್ರಿ ಕಂಡ ಬಾಮಿಗೆ ಹಗ್ಲು ಬಿದ್ದಂಗ ಆಯ್ತು ಮಾರ. ನಿಂಗೆ ಕಾಲಿ ಚಂಬೆ ಗತಿ.
2: ಅಲ್ಲ ಮಾರಯ್ಯ, ಶನಿ ಶನಿ ಎಲ್ಲಿ ಹೋತೆ ಅಂದ್ರೆ ಬಡವನ ತಲೆ ಓಡಕ್ಕೆ ಹೋತೆ ಹೇಳ್ದಂಗೆ ಆ ಶನಿ ಹಿಡ್ದವನು ನಂಗೆ ಗಂಟು ಬಿಳ್ಕ. ಬಾಯಿಗೆ ಬಣ್ಣಡಿ ಮಾಡಿ ಬಗಲಾಗೆ ದೊಣ್ಣೆ ಹಿಡ್ಕೊಂಡು ಈ ಓದು ಬರ ಬರ್ದವಂಗೆ ಮೋಸ ಮಾಡುದ? ಕಡಿ ಅಕ್ಕಿಗೆ ಆಸಿ ಮಾಡಿ ಇಡೀ ಅಕ್ಕಿ ನಾಯಿ ತಿಂತು, ಕೋಲ್ ಕೊಟ್ಟು ಬಡಗಿ ತಿಂದಾಗಾಯ್ತು. ಎಂತ ಮಾಡೋದು ಗೊತ್ತಾತಿಲ್ಲ, ಕಾಣಿ ಬೇಕಂತ ಹೇಳಿ ಕರ್ಸಿನೇ ತಕೊಂಡಾಗಾಯ್ತು. ಕಂಡ್ರೆ ಮಾಣಿ ಕಂಡಂಗಿದ್ದ, ಸಮ ಉಂಡ ಗೋಣಿ ಕಂಡಂಗ ಬೀಗಿದ. ಸಿಕ್ಲಿ ಸಿಕ್ಲಿ ಸಮ ಬೆನ್ ಹೇರಿ ಕಳಿಸಿ ಕಾಣ ಅವನಿಗೆ.
1: ಸುಮ್ಮನ ಐಕಂತೆ ಮಾರ, ಎಂತಕ್ಕಿಂತೆಲ್ಲ ಮಾತಾಡುದ? ಏಳುಕ ಎಡಿದಿದ್ದನ ಒರ್ಲು ಹೊತ್ಕೊಂಡು ಓಡಿ ನಮ್ರ. ಹಂಗಾಯ್ತು ಕಣ್ ನಿನ್ ಕತಿ, ಕೈಯಂಗ ಐದೆ ಇದ್ದನ ಕಾಲ್ ಮುಡಿಯಕ್ಕಿ ಗುತ್ತಿಗೆ ತಕೊಂಡ ಬೇಸಾಯ ಮಾಡು ಕತ್ತನ. ನಿನ್ನ ಕಂಡ್ರ ಮಾರಯ್ಯ, ಗಾಳಿ ಹಾಕ್ರೆ ಪುರ್ ಪುರ್ ಅಂದೇಳಿ ಹಾರಿ ಹೋತ. ಅಲ್ಲ ನೀನ್ ಅವಂಗ್ ಹೊಡುದ? ಅವ ಪತ್ತಿ ಕುಡಿದೆ ಪಾವಣಿ ಮಾಡ್ತ, ಬರೀ ಸೋಂಬೇರಿ, ಬಾಲ ನೆಗು ಕೆಡಿಯ ಸಗಣಿ ಹಾಕು ಕೆಡಿಯ ಅಂಬ ಜಾತಿಯನವ. ಅವನ್ ನಂಬ್ಕಂಡ್ರೆ ಕುಪ್ಳನ್ ನಂಬಿ ಕೊಳಕಿ ಮಾಡ್ದಂಗೆ ಸೈ. ಅವಂಗೆ ನೀನ್ ಎಂತ ಮಾಡ್ರು ಕಾಣನ್ ಮುಂದೆ ವೀಣಿ ಬಾರಿಸ್ದಂಗೆ. ಊರ್ ಸುಟ್ಟ ರಂಗ ಪೂಜೆ ಮಾಡು ಬುದ್ಧಿ ಅವಂದ್, ಉದ್ಯೋಗ ಇಲ್ದ ಉದ್ದ ಹೊಂತಾವ. ಈಗ ಸ್ವಲ್ಪ ಜಾಗೃತಿ ಆಯ್ಕೋ ಮಾರಯ್ಯ.
2: ಅಲ್ಲ ಮಾರಯ್ಯ, ನೀ ನಂಗೆ ಜಾಗೃತಿ ಆಯ್ಕೊಂಬುದ? ನಂಗೇನ ಕಾಳನ್ ಹಂಗಿ ಇಲ್ಲ, ಬೋಳನ್ ಹೆದರಿಕೆ ಇಲ್ಲ, ನಂಗ್ ಯಾರ್ದು ಡೋಂಟ್ ಕೇರ್. ಬಡವನ್ ಸಿಟ್ಟ ಬೈಲಿ ಕೇಡಂತ ಎಣ್ಸ್ಕೊಂಡಿದ್ದ, ಅವ ಹೇಳ್ದಂಗ ಕೇಳುಕೆ ಮೊದಲಿನ ಕಾಲು ಅಲ್ಲ ಒಂಡರು ಕಮಳು ಅಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಾಯ್ಕಂಡ ನಂಗೆ ಮೋಸ ಮಾಡ್ದ. ಮಾವನಿಗೆ ಅಳಿ ಹುಟ್ಟರು ಕೇಡ, ಗೆದ್ದಿಗೆ ನಳಿ ಹುಟ್ಟರು ಕೇಡ. ನಮ್ಮೂರ್ಗೆ ಒಂದು ದೊಡ್ಡ ನಳಿ ಇದ್ದಂಗೆ, ಅವಂಗೆ ನಾನ್ ಹಿಡಿತಿಲ್ಯ. ಹೊಳಿ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪಣೆ ಬೇಕನ? ಆರ್ ಹೆತ್ತೋಳಿಗೆ ಮೂರ್ ಹೆತ್ತೋಳು ಹೆರುದು ಹೆಂಗಂತ ಹೇಳಿಕೊಡ್ಕನ? ಸಿಕ್ಕಳೆ ಅವ ಸಾಮ ಬೆನ್ ಹೇರಿ ಕೊಡ್ತೀವಿ ಅವನಿಗೆ.
1: ಅಲ್ಲ ಮರಯ್ಯ, ಹೊಡಿತಿ ಬಡಿತಿ ಅಂದೇಳಿ ಉಣ್ಕಿದ್ರೆ ಮೊದ್ಲೇ ಬಾಳಿಯಲ್ಲಿ ಹರ್ಕಂಡ್ಬೇಡ ಮರ. ಈ ಮೋಸ ಮಾಡು ಬುದ್ಧಿ ಚಣ್ಣಕ್ಕಿಪ್ಪತ್ತಿಗೆ ಅವ ಕಲ್ತಿದ. ಮಗ ಸತ್ರು ಒಡ್ಡಿಲ್ಲ ಸೊಸಿ.

0: ಚಾಲಕ ಹುಡುಕರ ಗೊತ್ತಾಯ್ತಾ, ನೀನ್ ಹೊಡೋದು ಗಿಡೋದು ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತಿ, ಅವನ ಹತ್ರ ಒಂಚೂ ಮಾತಾಡ್ತಿ ನಾನು. ಈ ಮಾತೆಲ್ಲ ದಂಡಿಗೆ ಹಾಕ. ಸೂಜಿ ಕಂಡಗಿನ ಗಂಟ್ಲಾರು ಆನಿ ಕಂಡಗಿನ ಹೊಟ್ಟಿ ಮರಯ ನಂದು. ಉಂಡದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂಬಂಗಿತ್ತು. ಒಂದ್ ಲೋಟ ಮಜ್ಜಿಗಿನ ಇದ್ರೆ ಕೊಡು, ಅದನ್ನ ಒಂಚು ಕುಡಿತಿ ಲಾಯ್ಕ ಆರ್ಗಿ ಆತ್ತಂಬ್ರಲ.
1: ಅಲ ಮರಯ, ತಿಂಗ್ಳು ಉಂಡಿದವನು ಮನೆಗೆ ತಂಗ್ಳು ಉಣ್ಣಕ್ ಬಂದಂಗಾಯ್ತು. ಹಾಂಗ್ ಬಂದಿದಿ, ಆದ್ರು ನಿಂಗೆ ಇಲ್ಲ ಅಂತ ಹೇಳೋಕಾತ ಬಾಬಾ, ಸೇರಿ ಕುಡುವ.
2: ಹಾ, ಹಂಗಾರ ಗಾದಿ ಎಲ್ಲ ಸಮ ಕೇಳ್ರಿ ಅಲ್ದ, ಇಷ್ಟನಲ್ಲಿ ಲೆಕ್ಕ ಹಾಕ್ರಿಯಾ? ಲೆಕ್ಕ ಹಾಕಂದಲ್ಲ ವಾಟ್ಸ್ಆಪ್ ಮಾಡ್ರ್ಯಾ? ವೆರಿ ಗುಡ್ ವೆರಿ ಗುಡ್ ಕಾಂಬ, ಯಾರೆಲ್ಲ ಎಷ್ಟೆಷ್ಟಂತ ಸರಿ ಲೆಕ್ಕ ಹಾಕಿ ಕಳಿಸಿರಂದಲ್ಲಿ ನಾ ಚೆಕ್ ಮಾಡ್ತೆ. ಹಾಗೆ ಈಗ ನಮ್ಮಲ್ಲಿ ಪ್ರಸಿದ್ಧ ಮನೋರಂಜನೆಗಂತಿಪ್ಪದು ಕೋಳಿಪಡಿ. ಕೋಳಿಪಡಿ ಇವತ್ತು ಜೂಜ್ ಆಯ್ತ. ಮನೋರಂಜನೆಗಂತ ಹುಟ್ಕೊಂಡು ಕೋಳಿಪಡಿ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಗೆಲ್ಲ ಕೊಡ್ತೀರಿ ಈಗ ನಮ್ಮ ನರೇಂದ್ರ ಕುಮಾರ್ ಕೋಟ ಅವರು, ನಮ್ಮ ಪ್ರೀತಿಯ ಮೆಚ್ಚಿನ ಶಿಕ್ಷಕರು. ಬನ್ನಿ ಕೋಳಿಪಡೆ ಬಗ್ಗೆ ಕೇಂಬಾ.
3: ಹಾಯ್, ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಲ್ರಿಗೂ ವಿಶ್ವ ಕುಂದಾಪ ದಿನದ ಶುಭಾಶಯಗಳು. ಈಗ ಕುಂದಾಪುರ ಅಂದಮೇಲೆ ತುಂಬಾ ತುಂಬಾ ಕ್ರೀಡೆಗಳಲ್ಲಿ ಇತ್ತು. ನಿಮ್ಗೆ ಗೊತ್ತಿಪ್ಪುದು ಎಲ್ಲರಿಗೂ ಕಂಬಳ, ಅದರೊಟ್ಟಿಗೆ ಕೋಳಿಪಡೆ ಇತ್ತು. ಇದು ನಂಗೆ ಮೊದಲು ಗೊತ್ತಿರಲಿಲ್ಲ. ನಾನು ಒಂದ್ಸಲ ಯಾರೋ ಹಿಂಗೆ ಮಾತಾಡೊತ್ತಿಗೆ ಒಂದು ಮಾತಾಡ್ರವರು, ಹೊಡಿ ಬಡಿ ಕಡಿ ಹೊಯ್ ಕಾಂಬತ್ತಿಗೆ ಕೋಳಿಪಡಿ. ನಂಗೊಂಥರ ಖುಷಿ ಆಯ್ತು, ಎಂತಪ್ಪ ಅಂತೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ಮಾತು ಹೇಳ್ರಿ, ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರಿ. ನಾನು ಆಗ್ಲೂ ಮಾತಾಡ್ಲಿಲ್ಲ. ಮತ್ತೊಂದು ಮಾತು ಹೇಳ್ರಿ, ಕೋಳಿಪಡೆಲೆ ಚಿವುಂಡ್ದಂಗೆ ಅಂತ ಹೇಳ್ರಿ. ಆಗ ನಂಗೊಂದು ರೀತಿಯಲ್ಲಿ ಭಾಳ ಇದೆಂತಪ್ಪ ಎಂತಲ್ಲ ಇತ್ತಲ್ಲ ಇದ್ರಲ್ಲ ಅಂತೇಳಿ ನಾನು ಶುರು ಮಾಡಿದೆ. ಆಗ ನಿನ್ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರೆ, ಈಗ ಕೋಳಿ ಪಡಿ ಅಪ್ಪತ್ತಿಗೆ ಎರಡು ಕೋಳಿ ಬೇಕೇ ಬೇಕಲ್ಲ. ಯಾರು ನಮ್ಗೆ ಕೈ ಕೊಟ್ರೆ ನಾವು ಹಿಂಗೆ ಹೇಳುತ್ತೆ ಜೋಡಿ ಆಯ್ದಿದ್ರೆ. ಇನ್ನೊಂದು ಗಮ್ಮತ್ತಿನ ಕತೆ ಇದ್ದು ಕಾಣಿ, ಕೋಳಿ ಪಡೆಯಲ್ಲಿ ಚಿವುಟದಂಗೆ ಅಂತೇಳಿ. ಈಗ ಕೋಳಿ ಪಡಿ ಆಪತ್ತಿಗೆ ಜೋಡಿ ಮಾಡುದಂತ ಇತ್ತಲ್ಲ, ಜೋಡಿ ಆಪತ್ತಿಗೆ ಈ ದಂಡೆಗಾರ ಮತ್ತು ಜೂಜುಗಾರ ಇದ್ ನಮ್ರು, ಈ ಮತ್ತೆ ಗಾಳಿ ಹಾಕುವ ಈ ಮೂರು ಜನ ಇರ್ತಾರೆ, ಮತ್ತೊಬ್ಬ ಯಜಮಾನ. ಆಗ ಇವ ಈ ಜೂಜುಗಾರ ಮೆಲ್ಲ ಆ ಯಜಮಾನಿಗೆ ಚಿವುಟದಮ್ರು. ಎಲ್ಲರೂ ಕೋಳಿ ಗೆದ್ರೆ ಇತ್ತಲ್ಲ, ಅವ್ ಹೇಳುದಮ್ರ, ಅಲ್ಲ ನಾನು ನಿಮ್ಗೆ ನಾನು ಚಿವುಟಿಲ್ಲ, ನಂಗೆ ಗೊತ್ತಿತ್ತು ಗೆದ್ದತ್ತ ಅಂತೇಳಿ, ಅದಕ್ಕೆ ನಾನು ಚಿವುಟದ್ದು ಅಂತ ಹೇಳುದಮ್ರ. ಎಲ್ಲರೂ ಸೋತ್ರ ಹೇಳುದಮ್ರ, ನಾನು ನಿಮ್ಗೆ ಎಷ್ಟು ಸಲ ಚಿವುಟಿದಿ, ನನಗೆ ಗೊತ್ತಿತ್ತು ಸೋಲತ್ತ ಅಂತೇಳಿ. ಅಂದರೆ ಕೆಲವು ಸಲ ಹಂಗೆ ಆಗ್ತ ಕೋಳಿ ಪಡೆಯಲ್ಲಿ ಚಿವುಂಟದಂಗೆ ಅಂತೇಳಿ. ಹಿಂಗೆ ಈ ಕೋಳಿ ಪಡೆಗೆ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ನಂಗೊಂದಿಷ್ಟು ಮಾಹಿತಿ ಸಿಕ್ತು, ಅದನ್ನು ನಿಮ್ಮೊತ್ತಿಗೆ ನಾನು ಹಂಚ್ಕೊಂತ ಇದ್ದಿ. ಈ ಕೋಳಿಪಡಿ ಅಥವಾ ಇನ್ನೊಂದು ಕುಕ್ಕುಟ ಕಾಳಗ ಅಂತ ನಾವು ಕರೀತಲ್ಲ, ಸುಮಾರು ಕ್ರಿಸ್ತ ಪೂರ್ವ 930 ವೇಳೆಗೆ ಈ ಪಾಂಡ್ಯರು ಚೇರರು ಅಂತ ಇದ್ರು, ಅವ್ರ ಕಾಲದಾಗ ಇತ್ತು ಅಂತ ಒಂದು ಮಾಹಿತಿ ಸಿಕ್ಕುತ್ತೆ. ಆಮೇಲೆ ಈ ವಿಜಯನಗರದ ಅರಸರ ಕಾಲದಲ್ಲೂ ಕೂಡ ಈ ಹಳ್ಳಿ ಹಳ್ಳಿಗೆಲ್ಲ ಈ ಕೋಳಿಪಡಿ ಆತಿತ್ತಂಬ್ರು. ಅದಾದ್ಮೇಲೆ ಎಂತಾಯ್ತು, ಅದೊಂದು ರೀತಿಯಲ್ಲಿ ಪ್ರದರ್ಶನ ಸ್ಪರ್ಧೆಯಾಗಿ ನಡೀತಾ ಇತ್ತು. ಇನ್ನು ನಾವು ಇದನ್ನ ಕಷ್ಟವಾಗಿ ಕಾಮುದಿಲ್ಲ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಹಿಂಗೆಲ್ಲ. ಅದ್ರಗೂ ನಮ್ ಕುಂದಾಪುರ ಬಗ್ಗೆ ಸ್ವಲ್ಪ ಜಾಸ್ತಿ ಇತ್ತು ಕಾಣಿ. ಇದು ಎಂತಾಯ್ತು ಅಂತ ಹೇಳಿದ್ರೆ, ಬರ್ತಾ ಬರ್ತಾ ಬರ್ತಾ ಕೋಳಿ ಪಡಿಲ್ ಜೂಜ್ ಶುರು ಆಯ್ತು ಕಾಣಿ. ಈ ಜೂಜ್ ಶುರು ಆದ ಕೂಡಲೇ ಪೊಲೀಸರೆಲ್ಲ ದಾಳಿ ಮಾಡಿ ಶುರು ಮಾಡ್ರು. ಆಮೇಲೆ ಅದೆಲ್ಲ ಗುಟ್ಟು ಗುಟ್ಟಾಗಿ ನಡಕ್ ಶುರು ಆಯ್ತು. ಆಮೇಲೆ ಈ ಜೂಜು ಕಟ್ಟುದು ದುಡ್ಡೆಲ್ಲ ಮಸ್ತ್ ಮಸ್ತ್ ಹಬ್ಬಕ್ಕೆ ಪೊಲೀಸರು ಕಣ್ಣು ಬಿದ್ದಿತ್ತು. ತದನಂತರ ಎಂತಾಯ್ತು ಅಂತ ಹೇಳಿದ್ರೆ, ಈ ಅಹಿಂಸಾವಾದಿಗಳಿತ್ತಲ್ಲ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಅದು ನಡೆದು ಹೋಯ್ತು. ಇದ್ರಾಗ ತುಂಬಾ ಹೇಳಕ್ ಮಸ್ತಿತ್ತು. ಈ ಕೋಳಿ ಪಡಿ ಅಥವಾ ಕೋಳಿ ಅಂಕ ಅಂತ ನಾವು ಹೇಳ್ತಲ್ಲ, ಇದು ಒಂದು ಎರಡು ಹುಂಜಗಳ ಕಾಳಗ, ಕಾಲಿಗೆ ಹರ್ತುವಾದ ಕತ್ತಿ ಕಟ್ತರು, ಅದಕ್ಕೊಂದು ಕ್ರಮ ಇತ್ತು, ಹಾಂಗೆ ಕಟ್ಟುವುದಲ್ಲ. ಆಮೇಲೆ ಕಾದಾಡಕ್ ಬಿಡ್ತರು, ಅದರ ಒಂದು ಕೋಳಿ ಸಾಯ್ಕ್ ಅಥವಾ ಸೋಲ್ಕ್, ಇಲ್ಲಿ ಗೆದ್ರೆ ಆ ಕೋಳಿಯನ್ನ ಬಂಟ ಅಂತ ಹೇಳ್ತರು, ಸೋತ್ರೆ ಆ ಕೋಳಿನ ವಟ್ಟಿ ಅಂತ ಹೇಳ್ತರು. ನಾನು ಹಿಂಗೆ ಎರಡು ಮೂರು ಸಲ ಹೋಯ್ದಿ, ಅಲ್ಲೊಬ್ಬ ಹೇಳ್ತಾ ಇದ್ದ 6-4, 8-4, 6-4, 8-4, ನಂಗೆ ಎಂತಂದು ಗೊತ್ತಾಗಿಲ್ಲ. ಕೊನೆಗೆ ಗೊತ್ತಾಯ್ತು ಇದು ಜೂಜು ಅಂತೇಳಿ.

0: ಈ ಕೋಳಿ ಎಷ್ಟು ಗಟ್ಟಿ ಇತ್ತೋ ಅದ್ರ ಮೇಲೆ ಈ ಹಣ ಕಟ್ಟುದಂಬ್ರು. ಮತ್ತೊಂದು ವಿಷಯ ಗೊತ್ತಿತ್ತ ನಿಮ್ಗೆ, ಇದಕ್ಕೆ ಒಂದು ಪಂಚಾಂಗ ಇತ್ತು. ಇದರ ಆಧಾರದ ಮೇಲೆ ಅಮಾವಾಸಿ ಹುಣ್ಣಿಮೆ ಯಾವ ವಾರದಲ್ಲಿ ಯಾವ್ಯಾವ ಕೋಳಿ ಗೆಲ್ಲುತ್ತ ಅದೆಲ್ಲ ನಿರ್ಧಾರ ಮಾಡ್ತಾರೆ. ಈ ಕೋಳಿ ಪಡೆಗೆ ಎರಡು ಭಾಗ ಇತ್ತು, ಒಂದು ಜೂಜುಗಾರ ಇನ್ನೊಂದು ದಂಡೆಗಾರ. ಅಂದ್ರೆ ಕೋಳಿಗೆ ಕತ್ತಿ ಸುತ್ತಿ ಕಾಳಗ ಮಾಡೋಕೆ ತಯಾರು ಮಾಡ್ತನಲ್ಲ ಅವನ್ನ ಜೂಜುಗಾರ ಅಂತ ಕರೀತರು. ಅವ ಬಹಳ ಮಂಡಿ ಖರ್ಚು ಮಾಡಕ್ಕ, ನಾನು ಹ್ಯಾಂಗ್ ಕೋಳಿ ಬಿಡಕ್ಕ, ಹ್ಯಾಂಗ್ ಸೋಲ್ಸಕ್ಕ, ಹ್ಯಾಂಗ್ ಕತ್ತಿ ಕಟ್ಟಕ್ಕ, ಇದೆಲ್ಲ ಗೊತ್ತಿರ್ಕವ್. ಅವ ಹ್ಯಾಂಗ ಅಂತ ಹೇಳಿದ್ರೆ, ಕೋಳಿ ಹುಂಜನ ಕತ್ತಿ ಸುತ್ತೋತಿಗೆ ಹುಂಜನ ಎದೆಗೆ ಆನ್ಸ್ಕೊಂಡು ಹಿಡ್ಕೊಂಡಿರ್ತ, ಕೋಳಿ ಜಗಳ ಮಾಡೋತ್ತಿಗೆ ಕಾಳಗ ಹಾಪೋತಿಗೆ ಹುಂಜಕ್ಕೆ ಗಾಯ ಆದ್ರೆ ಜೂಜುಗಾರ ಅದನ್ನ ಹಿಡ್ಕಂತ ಆ ದಂಡೆಗಾರ ಇದ್ನಲ್ಲ ಮತ್ತೊಬ್ಬ, ಅದನ್ನೆಲ್ಲ ಕತ್ತಿ ಎಲ್ಲ ಬೀಡಿಸಿ ಗಾಯ ಎಲ್ಲ ತೊಳೆದು ಹೊಲಿಗೆ ಹಾಕಿ ಆಪರೇಷನ್ ಮಾಡಿಬಿಡ್ತರು. ಇನ್ನು ಕೋಳಿ ಮುಕ್ಕಳಿಗೆ ಒಬ್ಬ ಗಾಳಿ ಹಾಕುವಂತ ಇರ್ತ, ಅವ ಒಂದು ಶಾಲ್ ತಕೊಂಡ ಗಾಳಿ ಹಾಕ್ತ ಐಕಂತ. ಇದ್ರ ಮೇಲೆ ಅವ ಹ್ಯಾಂಗ ಆರೈಕೆ ಮಾಡ್ತಾ ಹ್ಯಾಂಗ ಗಾಳಿ ಹಾಕ್ತಾ ಇದ್ರ ಮೇಲೆ ಎಷ್ಟೊತ್ತು ಕೋಳಿ ಕಾಳಗ ಆತಂತ ನಿರ್ಧಾರ ಆತು. ಕೋಳಿ ಪಡೆಯಂಗೆ ಎರಡು ವಿಧ ಇತ್ತು, ಹೆಚ್ಚಾಗಿದ್ದು ಕುಂದಾಪುರ ಬದಿ ನಾವು ಕಾಣ್ಲಕ್ಕ. ಒಂದು ಬಿಡು ಪಡಿ, ಮುಸ್ಕಿನ ಪಡಿ ಅಂತೇಳಿ. ಇದೆಂತ ಅಂದಿರಾ, ಈ ಬಿಡು ಪಡೆಗೆ ಅಂತ ಅಂತ ಹೇಳಿದ್ರೆ ಎರಡು ಕೋಳಿಗಳನ್ನ ಪರಸ್ಪರ ಮುಂದ್ ಮುಂದೆ ಹಿಡ್ಕಂಬೋದು, ಎದುರ್ಬೋದು ಹಿಡ್ಕಂಬೋದು, ಜೋಡಿ ಮಾಡೋದು. ಮುಸ್ಕಿನ ಪಡೆಗಂದ್ರೆ ಕೋಳಿಗೆ ಒಂದು ಮುಸ್ಕ್ ಹಾಕೋದು, ಮುಸ್ಕ್ ಹಾಕಿ ಎದುರ್ಬದ್ರನಿತ್ತು ಅದನ್ನ ಜೋಡಿ ಮಾಡೋದು. ಮೊದಲ ಮುಸ್ಕಿನ ಪಡೆ ಹೆಚ್ಚಾಗಿ ಎರಡು ಗ್ರಾಮದ ನಡೆ ನಡೀತಾ ಇತ್ತು. ಹೆಚ್ಚು ಕೋಳಿ ಗೆದ್ದವರಿಗೆ ಮೆಡಲ್ ಕೊಡ್ತಾ ಇದ್ದ ನಮ್ರು. ಇದ್ರಾಗೆ ಕೆಲವೊಮ್ಮೆ ಕೋಳಿ ಕಾಳಗ ಆಗೋದಕ್ಕಿಂತ ಮನುಷ್ಯರ ಕಾಳಗ ಹಾಕೋದೇ ಜಾಸ್ತಿ ಅಂಬರು, ಅದೇನೇ ಇರಲಿ. ಇನ್ನ ಈ ಕೋಳಿಗೆ ಸುತ್ತು ಕತ್ತಿ ಇತ್ತಲ್ಲ, ಅದ್ರಾಗ ಸುಮಾರು ಬಾಗಿ ಎತ್ಕಾಣಿ ಬಡಕಾಯಿ ಕತ್ತಿ ಅಂದ್ರೆ ಇದು ಹಿಡಿ ಡೊಂಕಾಗಿರುತ್ತ, ನಾಗರ ಗಿರೆಸ್ ಕತ್ತಿ ಇದು ಅಂಕು ಡೊಂಕಾಗಿದ್ದ ಕತ್ತಿ, ಅರೆ ಕೊಕ್ಕೆ ಇದು ಕೊಕ್ಕೆ ಕಣಗ್ ಹಿಂಗ್ ಚಾಂಚ್ಕೊಂಡಿರು ಕತ್ತಿ, ಎಚ್ಚಿ ಮುಳ್ಳು ಪುದಿ ಸ್ವಲ್ಪ ಕೊಕ್ಕರೆ ಕುತ್ತಿಗೆ ಇರುತ್ತಲ್ಲ ಹಾಂಗ ಬಾಕಂಡಿಬ್ಬು ಕತ್ತಿ. ಇನ್ ನಿಮ್ಗೆ ಗೊತ್ತಿತ್ತು ಕೋಳಿ ಪಡಿಯಲ್ಲೆಲ್ಲ ನಡೀತ, ದೇವಸ್ಥಾನದ ನೇಮ, ಕ್ವಾಲ, ಜಾತ್ರಿ, ಹಬ್ಬ ಮುಗಿದ ಮರು ದಿವಸ ಇದೆಲ್ಲ ಅನುಮತಿ ಪಡ್ಕೊಂಡು ಮಾಡ್ತರು. ಮೊದಲಿನ ಕಾಲದಲ್ಲ ಈ ಸರಾಯಿ ಅಂಗಡಿಯವರು ಇದ್ರಲ್ಲ, ತಮಗೆ ವ್ಯಾಪಾರ ಜಾಸ್ತಿ ಆಯ್ಕಂತ ಹೇಳಿ ಅಲ್ಲೂ ಅವರು ಮಾಡ್ತಿದ್ದೀರ ಅಂಬರು. ಈ ಕೋಳಿಗಳ ಈ ಆರೈಕೆ ಮಾಡೋದಿತ್ತಲ್ಲ ಅದು ಬಹಳ ಕಷ್ಟದ ಕೆಲಸ. ಹೆಂಗಂದ್ರೆ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತರೋ ಮುದ್ದು ಮಾಡ್ತರೋ ಅದಕ್ಕಿಂತ ಹೆಚ್ಚೇ ಮುದ್ದು ಮಾಡ್ಕಾತು. ಹಂಗೆ ಕೋಳಿ ಹುಚ್ಚಿರುತ್ತೆ ಕೆಲವರಿಗೆ. ನಿಮ್ಗೊಂದು ಮತ್ತೊಂದು ಹೇಳಕ್ ನಾನು, ಕೋಳಿ ಗುಂಟ ಅಂತೇಳಿ ಇದೀಗ ಎಲ್ಲೂ ಇಲ್ಲ. ಕೋಳಿ ಗುಂಟ ಅಂತ ಹೇಳ್ರೆ ಈ ದೇವಸ್ಥಾನದಲ್ಲಿ ಜಾತ್ರೆ ಶುರು ಆತಲ್ಲ ಅದಕ್ಕಿಂತ ಮೊದಲು ಒಂದು ಒಳ್ಳೆಯ ಮುಹೂರ್ತ ಕಂಡ್ಕಂಡ ಊರಿನ ಗುರುಕಾರ ಮತ್ತೊಬ್ಬ ಗುರುಕಾರ ಇಬ್ರು ಸೇರ್ಕಂಡ ಎರಡು ಕೋಳಿ ಇಟ್ಕೊಂಡು ಬತ್ತರು. ಅದಕ್ಕೆ ಒಂದು ಹಾಲೆ ಮರದ ಐದು ಗೂಟ ಮಾಡ್ತರು, ಐದು ಕಡೆಗೆ ಐದು ಗೂಟ ಮಾಡ್ತರು. ಇದರ ಉದ್ದ ಸುಮಾರು ಒಂದೂವರೆ ಅಂಗುಲ ಇರುತ್ತೆ. ಇದನ್ನು ದೊಡ್ಡ ಮೆರವಣಿಗೆ ತಕೋಬತ್ತರು ಊರ ಗುರುಕಾರ. ಆ ಕೋಲ್ಗಳನ್ನೆಲ್ಲ ಆ ದೈವಸ್ಥಾನದ ಪಕ್ಕದ ಗದ್ದೆ ಇರುತ್ತಲ್ಲ ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ ಐದು ಗೂಟನ ನೆಲಕ್ಕೆ ಸಿಕ್ಸ್ತ. ಅಂದ್ರೆ ಒಂದು ರೀತಿಯಲ್ಲಿ ಇದು ಚೌಕಾಕಾರ ಅತ್ತ, ಈ ಚೌಕಾಕಾರದ ಒಳಗೆ ಕೋಳಿಯನ್ನು ಬಿಡೋದು. ಹಿಂಗೆ ಒಂದೊಂದೇ ಗೂಟದೊಳಗಡೆ ಕೋಳಿ ಬಿಟ್ಕೊಂಡು ಕೋಳಿ ಗುಂಟ ಅಂತ ಮಾಡ್ತಿದ್ದೀರಮ್ರ. ಈಗ ನಿಮ್ಗೆಲ್ಲೂ ಕೋಳಿ ಗುಂಟ ಕಾಂಬಕ್ಕೆ ಸಿಕ್ಕುದಿಲ್ಲ. ಇನ್ನೊಂದು ಇದ್ರಾಗೆ ಈ ಕೋಳಿ ಗುಂಟದಾಗೆ ಜೂಜಿಪ್ಪುದಿಲ್ಲ ಮತ್ತೆ ಕತ್ತಿ ಕಟ್ಟುವುದಿಲ್ಲ, ಇಲ್ಲಾಂದ್ರೆ ಕೋಳಿ ಸಾಯುಕಾಗ ಅಂತೇಳಿ ಒಂದು ರೀತಿಯಲ್ಲಿ ಇದು ನಡ್ಕೊಂಡು ಬಂದಿತ್ತು. ಈಗ ಇದೆಲ್ಲೂ ಕೂಡ ಇಲ್ಲ. ಇನ್ನೊಂದು ಕೆಲವು ನಂಬಿಕೆ ಇತ್ತು, ಈ ಕೋಳಿ ಪಡಿ ಹೋಪತಿಗೆ ಕೋಳಿಯನ್ನ ಗೂಟದಿಂದ ಬಿಚ್ಚೋತಿಗೆ ತಲೆಗೆ ಮುಂಡ ಸುತ್ಕಣಕ್ ಕೋಳಿ ಹಿಡ್ದುಕೊಂಡು ಹೋಪತಿಗೆ ಇದ್ರನವರು ಎಲ್ಲಿಗೆ ಹೋತೆ ಅಂತ ಕೇಳೋಕಾಗ. ಇನ್ನು ಸೌದೆ ಕಟ್ಟನ್ನ ತಲೆ ಮೇಲೆ ಹೊತ್ಕೊಂಡವರು ಎದುರು ಸಿಕ್ಕಾಗ, ಮಡಕೆ ಹೊತ್ಕೊಂಡವರು ಎದುರು ಸಿಕ್ಕಾಗ ಕೋಳಿ ಸತ್ತೋತ್ತು, ನಾಗರ ಹಾವು ನೋಡೋಕಾಗ, ಇನ್ನು ಶವಯಾತ್ರೆ ನೋಡೋಕಾಗ, ಇನ್ನು ಕೆರೆ ಹಾವನ್ನು ಕಂಡ್ರೆ ಬಹಳ ಒಳ್ಳೆಯದು. ಇದಿಷ್ಟು ನಂಬಿಕೆ ಇರ್ಬೋದು. ಇನ್ನು ಕೋಳಿ ಪಂಚಾಂಗ ಅಂತ ಇತ್ತ, ಇದ್ರ ಬಗ್ಗೆ ನಾನು ಮಸ್ತು ಮಾತಾಡ್ಲಕ್ಕ, ಆದ್ರೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತೇಳಿ. ಕೋಳಿ ಪಂಚಾಂಗ ಹೆಂಗಿರುತ್ತ? ಉದಾಹರಣೆಗೆ ಶುದ್ಧ ಪಕ್ಷ, ಶುದ್ಧ ಒಂದು ಪಾಂಡ್ಯ, ಹುಟ್ಟು ಬಿಳಿ, ಬಾಲ್ಯ ಪಂಚವರ್ಣ, ಯೌವನ ಕೆಂಪು, ಮುಪ್ಪು ಕಪ್ಪು, ಮರಣ ಹಳದಿ. ಅಂದ್ರೆ ಈ ಕೋಳಿ ಜಾತಿಗೆ ಈ ಕೋಳಿ ಎದುರು ಬಂದ್ರೆ ಹಿಂಗಾತು ಮರಣ ಬರುತ್ತೋ. ಇದು ಎಷ್ಟು ಸತ್ಯೋ ನಂಗೆ ಗೊತ್ತಿಲ್ಲ. ನಾನು ಹಳ್ಳಿ ಹಳ್ಳಿಗೆ ಹೋಗಿ ಈ ಹಳ್ಳಿರ ಹತ್ರ ಕೇಣ್ಕ ಕೇಣ್ಕ ಬರ್ಕೊಂಡದ್ದು. ಇನ್ನು ಕಾಣಿ, ಕೆಂಪು ಕೋಳಿನ ಕಪ್ಪುನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕೋಳಿನ ಕಡ್ದಾಕತ್ತದು. ಕಪ್ಪು ಕೋಳಿನ ಕೆಂಪುನ ಹೊರತುಪಡಿಸಿ ಬೇರೆಲ್ಲ ಕೋಳಿನ ಸೋಲ್ಸುತ್ತೆ. ಬಿಳಿ ಕೋಳಿ ಪಂಚವರ್ಣದ ಮತ್ತು ಹಳದಿ ಕೋಳಿ ಎಲ್ಲರನ್ನ ಸೋಲ್ಸುತ್ತೆ. ಹಳದಿ ಕೋಳಿನ ತಿಥಿ ಬರುತ್ತಲ್ಲ ಆ ದಿವಸ ಕಟ್ಟುಕಾಗ. ಹೀಗೆ ಬಿದಿಗೆ, ತದಿಗೆ, ಚೌತಿ, ಆಮೇಲೆ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ ಎಲ್ಲ ಇತ್ತಲ್ಲ, ಅದಕ್ಕೆ ಅನುಗುಣವಾಗಿ ಒಂದೊಂದು ಒಂದೊಂದು ಒಂದು ರೀತಿಯಲ್ಲಿ ದೊಡ್ಡ ಪಂಚಾಂಗನೇ ಮಾಡಿರು. ಆ ಪಂಚಾಂಗದ ಬಗ್ಗೆ ಯಾವತ್ತಾರು ಮಾತಾಡುವ. ನಂಗೀಗ ಕೋಳಿಗಳ ಜಾತಿ ಬಗ್ಗೆ ಹೇಳುವ ಅಂತೇಳಿ. ಕೋಳಿಗಳೆಲ್ಲ ಈ ಮುಖ್ಯವಾಗಿ ನಾವು ಕೋಳಿ ಪಡಿ ಹೊತ್ತಲ್ಲ, ನಾನು ಕೋಳಿ ಪಡಿ ಇಟ್ಕ ಮಾತಾಡೋದ. ಅದ್ರಾಗ ಆರು ಜಾತಿ ಇತ್ತು. ಉರಿಯ, ಕುಕ್ಕನ, ಬಿಳಿಯ, ಕಡಲ, ಕಬ್ಬಾರ, ಬೂಬ, ಬಿಳಿ ಕೋಳಿ. ಇದ್ರಾಗ ಮತ್ತೆ ಹ್ಯಾಂಗ ಕಾಣಿ, ಉರಿಯ ಕೆಂಪಿನ ಉರಿಯ, ಮೈಮೇಲೆ ಕೆಂಪು ಬಣ್ಣ ಹೆಚ್ಚಾಗಿರುತ್ತೆ. ಕರಿ ಉರಿಯ ಕೊಂಚ ಮಬ್ಬಿನ ಬಣ್ಣ, ಎದ್ದ ಎದಿ ಭಾಗದಲ್ಲಿ ಕಪ್ಪಾಗಿರುತ್ತೆ. ಹಳದಿ ಉರಿಯ ತಕ್ಕ ಮಟ್ಟಿ ಕೆಂಪುಗಿದ್ದ, ಬೆನ್ನಿನ ಭಾಗದಲ್ಲ ಅರಸಿನ ಬಣ್ಣದ ಚಿಕ್ಕ ಚಿಕ್ಕ ಗರಿ ಇರುತ್ತೆ. ಹುಂಡು ಉರಿಯ ಮೈ ಕೆಂಪಗಾಗಿದ್ದ, ಬಿಳಿ ಬಿಳಿ ಚುಕ್ಕಿ ಇರುತ್ತೆ. ಹೊಗೆ ಉರಿಯ ಕೆಂಪಗಿನ ಮೈ, ಮೈ ಒಂದು ರೀತಿಯಲ್ಲಿ ಹೊಗೆ ಬಣ್ಣದಿಂದ ಕೂಡಿರುತ್ತೆ. ಇದಿಷ್ಟು ಉರಿಯ. ಕುಕ್ಕನ ಬಿಳಿಯದಲ್ಲ ಅಥವಾ ಕಕ್ಕನ ಬಿಳಿಯ ಅಂತ ಹೇಳ್ತಾರೆ. ಜಾತಿ ಕುಕ್ಕನ ಬಿಳಿಯ, ಹುಂಡು ಕುಕ್ಕನ ಬಿಳಿಯ, ಹಳದಿ ಕುಕ್ಕನ ಬಿಳಿಯ, ಬೊಬು ಕಕ್ಕನ ಬಿಳಿಯ. ಕೆಲವರು ಇದನ್ನು ಕುಕ್ಕನ ಅಂತ ಹೇಳ್ತಾರೆ, ಕೆಲವರು ಕಕ್ಕನ ಅಂತ ಹೇಳ್ತಾರೆ. ಇದು ಕಡಲಕ್ಕೆ ಬಂದ್ರೆ ಕರಿ ಕಡಲ, ಹಳದಿ ಕಡಲ, ಬಣ್ಣದ ಗರಿ ಕಡಲ, ಬೆಳ್ ಕಡಲ, ಬೂಬ್ ಕಡಲ, ಕೆಂಪಿನ ಕಡಲ. ಇದಿಷ್ಟು ಒಳಜಾತಿ. ಇನ್ನು ಕಬ್ಬಾರ ಬಂದ್ರೆ ಹಳದಿ ಕಬ್ಬಾರ, ಬಿಳಿ ಕಬ್ಬಾರ, ಕೊರಚಿ ಕಬ್ಬಾರ, ಕರಿ ಕಬ್ಬಾರ, ಕೆಂಪಿನ ಕಬ್ಬಾರ, ಕನಿಲ್ ಕಬ್ಬಾರ. ಕನಿಲ್ ಕಬ್ಬಾರ ಅಂತ ಹೇಳಿದ್ರೆ ಮೈ ಕಪ್ಪಾಗಿರುತ್ತಂಬರು, ಕುತ್ತಿಗೆ ತುಂಬ ರೋಮಾಮ್ರ. ಇನ್ನು ಬೂಬ, ಕೆಂಜಾಳಿ ಬೂಬ, ಹಳದಿ ಬೂಬ, ಕೆಂಪಿನ ಬೂಬ, ಕರಿ ಬೂಬ, ಬಿಳಿ ಬೂಬ. ಇದಕ್ಕೆ ಸ್ವಲ್ಪ ನಾನೆಂತ ಹೇಳು ಬೇಡ, ನಿಮ್ಗೆ ಸಾಧಾರಣ ಗೊತ್ತಾಯ್ತು ಅನ್ಕಂತಿ. ಇನ್ನು ಬಿಳಿ ಕೋಳಿಯಲ್ಲ, ಕಪ್ಪು ಬಿಳಿಯ, ಕಬ್ಬರ್ ಬಿಳಿಯ, ಸೇಡಿ ಬಿಳಿಯ. ಅಂದ್ರೆ ಕಪ್ಪು ಬಿಳಿಯ ಅಂದ್ರೆ ಮೈಯೆಲ್ಲ ಬಿಳಿಯಾಯಿ, ಎದಿ ಭಾಗದಲ್ಲಿ ಕಪ್ಪು ಗೆರಿ ಇರುತ್ತಂಬ್ರು. ಕಬ್ಬಾರ್ ಬಿಳಿ ಅಂದ್ರೆ ಮೈಯೆಲ್ಲ ಕಪ್ಪು ಮಿಶ್ರಿತ ಬಿಳಿ, ಎದಿ ಭಾಗದಲ್ಲಿ ಬಿಳಿ ಬಿಳಿ ಚುಕ್ ಚುಕ್ ಚುಕ್ ಚುಕ್ ಚುಕ್ಕೆ ಇರುತ್ತಂಬ್ರು. ಸೇಡಿ ಬಿಳಿಯ ಅಂದ್ರೆ ಬಿಳಿ ಇದ್ದ ಮೈಯೆಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿನ ಗೆರಿ ಇರುತ್ತಂಬ್ರು. ನಾನು ಹೇಳ್ದಂಗೆ ಈ ಕಕ್ಕನ ಬಿಳಿಯದಲ್ಲ, ಜಾತಿ ಕಕ್ಕನ ಬಿಳಿ ಅಂದ್ರೆ ಸಂಪೂರ್ಣ ಬಿಳಿ ಬಣ್ಣ. ಹುಂಡ ಕಕ್ಕನ ಬಿಳಿ ಅಂದ್ರೆ ಮೈ ಬಿಳಿ ಆಗಿದ್ದ ಕೆಂಪು ಮತ್ತು ಕಪ್ಪು ಚುಕ್ಕೆ ಇರುತ್ತಮ್ಮ. ಹಳದಿ ಕಕ್ಕನ ಬಿಳಿ ಅಂದ್ರೆ ಮೈ ಬಿಳಿ, ಮೈ ತುಂಬಾ ಹಳದಿ ಹಳದಿ ಗರಿ. ಬೂಬ ಕಕ್ಕನ ಬಿಳಿ ಅಂದ್ರೆ ಎರಡು ರೆಕ್ಕೆ ಮಧ್ಯದಲ್ಲ ಕೆಂಪುಗಿದ್ದ ಮೈ ಮೇಲೆ ಬಿಳಿ ಬಣ್ಣ ಇರುತ್ತಮ್ರು. ಇನ್ನು ಕಡಲದಲ್ಲ ಕರಿ ಕಡಲ ಅಂದ್ರೆ ಮೈ ಕಪ್ಪುಗಿದ್ದ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಚುಕ್ಕಿ ಇರುತ್ತಮ್ರು. ಹಳದಿ ಕಡ್ಲ ಅಂತ ಹೇಳಿದ್ರೆ ಹಳದಿ ಬಣ್ಣ ಹೊಂದ್ಕೊಂಡ ಮೈಯೆಲ್ಲ ಚುಕ್ಕಿ ಇದ್ದ ಅರ್ಶಿನ ಬಣ್ಣದ ಗರಿ ಬೀನಿನ ಮೇಲೆ ಇರುತ್ತಂಬ್ರು. ಬೆಳ್ ಕಡಲ ಅಂತ ಹೇಳಿದ್ರೆ ಮೈ ತುಂಬ ಬೆಳ್ಳಗ್ ಬಿಳಿ ಇರುತ್ತಂಬ್ರು. ಬೂಬ ಕಡಲ ಅಂದ್ರೆ ಮಬ್ಬು ಬಣ್ಣ, ಮೈ ತುಂಬ ಚುಕ್ಕಿ ಇರುತ್ತಂಬ್ರು. ಇನ್ನು ಈ ಬೂಬದೆಲ್ಲ ಕೆಂಜಾಳಿ ಬೂಬ ಅಂತ ಹೇಳಿದ್ರೆ ಬಾಳ ಉದ್ದ ಇದ್ದ, ನೀವು ಕಂಡಿಪ್ಪು ಸಾಕು ಕೆಲವು ಹುಂಜದ ಬಾಳ ಬಾಳ ಉದ್ದ ಇರುತ್ತೆ ಕಣಿ, ಮೈಯೆಲ್ಲ ಕುತ್ತಿಗೆ ಬಳಿ ಹಳದಿ ಬಣ್ಣ ಉದ್ದುದ್ದುದ್ದ ಗರಿ ಇರುತ್ತಮ್ರು. ಹಳದಿ ಬೂಬ ಅಂದ್ರೆ ಮೈಯೆಲ್ಲ ಮಬ್ಬಾಗಿದ ಕೆಂಪು ಬಣ್ಣದ ಅರಿಶಿನ ಗೆರಿ ಇರುತ್ತಮ್ರು. ಕೆಂಪಿನ ಬೂಬ ಅಂದ್ರೆ ಭುಜ ಎಲ್ಲ ಕೆಂಪುಗಿದ್ದ ಮೈಯೆಲ್ಲ ಮಬ್ಬು ಬಣ್ಣ ಇರುತ್ತಮ್ರು. ಕರಿ ಬೂಬ ಅಂದ್ರೆ ಕುತ್ತಿಗೆ ಕೆಳಭಾಗ ಕಪ್ಪುಗಿದ್ದ ಎದಿ ಎದಿ ಭಾಗದಲ್ಲಿ ಸ್ವಲ್ಪ ಬಿಳಿ ಇರುತ್ತಮ್ರು. ಇತ್ತೀಚೆಗೆ ಎಂತಾಯ್ತು ಅಂತ ಹೇಳ್ರೆ, ಕೋಳಿ ಮೊದಲೆಲ್ಲ ಕೋಳಿ ಗಾಯ ಆದ್ರೆ ಅದರ ಆಪರೇಷನ್ ಎಲ್ಲ ಇವಾಗ ಗಾಳಿ ಹಾಕುವ ಇದನ್ನೆಲ್ಲ ದಂಡಗಾರ ಅಂತ ಇದ್ನೆಲ್ಲ ಅವರೆಲ್ಲ ಅದನ್ನ ಒಂದು ಆಪರೇಷನ್ ಕಾರಣಕ್ಕೆ ಮಾಡ್ತಿದ್ರು. ಈಗ ಇಲ್ಲ. ಮೊದಲೆಲ್ಲ ಈ ಕೋಳಿ ಪಡೆಯೆಲ್ಲ ಜೂಜು ಕಟ್ಟೊತ್ತಿಗೆ ಏನೆಲ್ಲ 10,000 20,000 ಇದ್ದದ್ದು ಈಗ ಲಕ್ಷದ ಮೇಲೆ ಬಂದಿತ್ತು. ಎಷ್ಟೋ ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿರು. ಹಿಂಗ ಅಪ್ಪಕ್ಕಾಗ ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಕ್. ಕೋಳಿ ಪಡೆ ಎಂಬುದು ನಮ್ಮ ಜನಪದ ಕ್ರೀಡೆ ಇರಲಿ, ಅದನ್ನ ನಾವು ಗಮನಿಸ್ಕೊಂಬ. ಅದನ್ನ ಬಿಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಂಬಕ್ಕಾಗ. ಆ ರೀತಿ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ಕೋಳಿ ಪಡೆ ಇದ್ದದ್ದು ಒಂದು ರೀತಿಯಲ್ಲಿ ಅದು ಮನರಂಜನೆಗೆ ಮಾತ್ರ ಇರಲಿ, ಹಂಗೆ ಇರಲಿ ಅಂತ ನಾನು ಹೇಳೋದು. ನೀವೆಂತಂದ್ರಿ? ಹಂಗ ಸರಿ, ನಾನು ಹೋಯ್ಬತ್ತೆ. ನೀವು ಕೇಂತಾಯಿರಿ ರೇಡಿಯೋ ಕುಂದಾಪುರ.
1: ದ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರು ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದು. ಫಸ್ಟ್ ಗೆ ಅವ್ರು ಮಾಡಿಯೇ ಬಪ್ಪದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಹೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ? ಹಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿದ್ದು ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ. ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವುದ್ರೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು. ನಾವು ಹುಟ್ಟಿಲ್ಲಾಗಾಯ್ತು, ಅದನ್ನೇ ಮಾತಾಡಕ್ಕಂತ ಬಂದವರು. ಅದನ್ನು ಬಿಡೋಕಾಗ್ತಿಲ್ಲ, ಬಿಡೋಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡೋಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಡೆ ಹೋಗಾಗ ಹೊಗಡೆ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ಕೆ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ಕೆ ಮತ್ತೊಂದು ಮಾಡ್ಕೆ ಪದ ಹೇಳಕ್ಕೆ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇನ್ನು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಂಭರ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ್ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನ್ಸುದು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾನು ಕುಂದಾಪುರ ಕನ್ನಡ ಮಾತಾಡ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣೇತರರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡಿ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡಿಸಿ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನ್ನೆ. ಒಂದು ಖುಷಿ ಕಾಣಕ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯ್ ಬೀಜ, ಗ್ವಾಯ್ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರ್ ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯ್ ಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯ್ ಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ. ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ, ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೀಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿಯರು ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದು ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ್ಕೆ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ.
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ, ಚರ್ಚ್, ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ. ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ. ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಗೊಳ್ಳಿ ನಾನು ಹಾಸೇ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ. ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ? ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕತನದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿದ್ರು. ಈಗ ಎಂಥ ಒಂದು ಗಮ್ಮತ್ ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ
2: ಹೌದು,
1: ಯಾಕಂಗಾಯ್ತು
2: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲಕ್ಕೆ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂದ್ರೆ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ ಬೇಜಾರಾತ್ತೇನ ನಂಗೊತ್ತಿಲ್ಲ ನಂಗೊತ್ತಿಲ್ಲ ಮಾರ್ರೆ ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿದ್ದ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪದ ಕೇಳಿ. ಅಷ್ಟು ಖುಷಿ ಆಯ್ತಂದ್ರೆ ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂಥ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
2: ಕೆಡಿಸಿಬಿಟ್ರಲ್ಲ ಅಂತ ಯಾರಿಗಾದ್ರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾನು ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನ ಎಂತ ಅಷ್ಟು ಪವರ್ಫುಲ್ ಅಷ್ಟು ಜೋರ ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ ಅಷ್ಟು ಖುಷಿ ಅಷ್ಟು ಜೋರಿತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಕ್ಕೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು ಕುಂದ ನಮ್ಮ ಕನ್ನಡವೂ ಹಾಗೆ ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000 ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
1: ನಿಜ
2: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನ ಎಲ್ಲ ಬರುತ್ತೆ. ಇವತ್ತು ಇಸ್ರೋ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪಾಯದ್ರದ್ದು.
2: ಹೌದು
1: ಅಲ್ಲ?
2: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ. ಯಾವುದಲ್ಲ, ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಹೊಲಿಸು, ಯಾರನ್ನು ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂಥ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ಮ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕಂದ್ರೆ ಮಾತಾಡಿಕೊಳ್ಳೆ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವನು ಹೋಗಿ 1/2 ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ ಕತ್ಲೆ, ನಮ್ಮ ಶ್ರೀರಾಮ್ ಕಾಂತ್ರ ಶೋಮನ್ ದುಡಿಗೆ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶ್ರೀರಾಮ್ ಕಾಂತ್ರ ಶೋಮನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಆತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು, ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು, ಸೈಕಲ್ ಮೇಲೆ ಒಂದು ಏಣಿ ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು, ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು, ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು, ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ, ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡ ಅಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ ಮಿಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆ ಹಣ್ಣು ತಗೊಂಡ್ಬಪ್ಪದು, ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ಕಲುಕೆ ನರಿಬೇಡಕ್ಕೆ ಹೋಗೋದು, ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ 1/2 ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ 1ನೇ ಕ್ಲಾಸಿಗೆ 1 ಅಣೆ, 2ನೇ ಕ್ಲಾಸಿಗೆ 2 ಅಣೆ, 3ನೇ ಕ್ಲಾಸಿಗೆ 3 ಅಣೆ, 4ನೇ ಕ್ಲಾಸಿಗೆ 4 ಅಣೆ, 5ನೇ ಕ್ಲಾಸಿಗೆ 5 ಅಣೆ
3: ಫೀಸ್
2: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗ್ಬೋದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು, ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಆದ್ರೆ ಯಾವ್ದು
3: ಕೊಡೆಯಿಂದ
2: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂತ ಗೊತ್ತಾಗ್ಕೆ ನಾವು ಎಂತ ಮಾಡ್ತಿತ್ತು, ಆಗೆಲ್ಲ ಡಾಮರ್ ಹಚ್ಚಿತ್ತು ಕೊಡೆಗೆ, ಹೊರಗಿಂದ ಡಾಮರ್ ಹಚ್ಚಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ. ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ, ಓಲಿ ಕೊಡೆ ಒಳಗೆ. ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡೆಯ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಅಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕುತ್ಕೊಂಡು ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಮ್ಮ ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ. ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟೆಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ಐ ಸಿ ಐ ಸಿ ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಅಂತ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳನ್ನ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗುರೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗ್ಬೋದು,
3: ಮನೆಗೆ
2: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆ ಕಾಲದಲ್ಲಿ.
3: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂತಕ್ಕೆ,
2: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು. ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವೋ ಕೂವೋ ಕೂವೋ ಕೂವೋ ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಾಗೆ ನರಿ ಬೇಣ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳುದು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ ಹೇಳುದು. ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರು ಅದ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು. ಆ ಗಾಡಿ ಎತ್ತುಗಳ ಕಣ್ಣು ಹೊಳಿದು ಕಾಣ್ತೀನಿ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
3: ಕಚ್ಚಾ ರೋಡ್.
2: ಎಷ್ಟು ಮಟ್ಟಿಗೆ ಬೆಳೀತು
3: ಅಲ್ಲ. ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
2: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್, ಹಿಂಗಿಂದೆಲ್ಲ ಇರ್ತಿತ್ತು. ಒಂದು ಚಾವಡಿ, ಒಂದು ಅಡಿಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಹತ್ತತ್ತಿಲ್ಲ ಒಳಗೆ ಒಳ. ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವ್ರ ಕೋಣೆ, ದೇವ್ರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
3: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗಿಪ್ಪುದಿಲ್ಲ.
2: ಕಂಪೌಂಡ್ ಅಂದ್ರೆ ಹಿತ್ಲು, ಆಗೆಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ ಕಲ್ಲು, ಪಾತ್ರ ಹೋಗಿಕೊಂಡ ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ ಕೈಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥ ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ? ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು. ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನು ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
3: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕೆ ಶುರು ಮಾಡ್ರ. ನೀವು ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ
2: ಬಂದು ಕೂಡ ಹಂಗೆ ಆಯ್ತು. ಅವರಿಗೆ ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ ಆಗ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ, ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲೇ ಅಂತ ಅಲ್ಲಿವ್ರ ಕೇಂತ್ರಿಕ. ಹಾಂಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋದು ನನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿ. ಈಗ ಕುಂದಾಪುರ ಕನ್ನಡ ಒಬ್ಬ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
3: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
2: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕಣಕ್
3: ಕಂಫರ್ಟೇಬಲ್
2: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲೆ ಕೂತವ್ರು ಇದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತೆ. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರದಂಗೆ. ಅವಾಗ ನಿನ್ನ ಕೈಪೇತಕಲ್ಲ ಹೇತ್ ಕಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೇತಕಲ್ಲ ಹೇತ್ ಕಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ಯ ಅಂತ ಲೆಕ್ಕ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬಾರ ಎಂತ ಹೇಳಿದ್ರೆ ಕಾಂಬ ಅಂದ್. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ, ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು, ಹೆಬ್ಬಾರ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
3: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡೋದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ದಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವಂತೂ ತಡದಾಯಿ ಹುಟ್ಟಿ ದಾತಿದ್ದಿತ್ತು ಅನ್ಸುತ್ತೆ ಹೆಂಗೆ?
2: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂತ ದೊಡ್ಡ ಮನೆ, ದೊಡ್ಡ ಮನೆ ನಮ್ಮದು. ನಮ್ಮದು ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿ ವೇಷ ಸ್ಪರ್ಧೆ ಮಾಡಿ ಆ ಹುಲಿ ವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ. ಅದು ನಂಗೆ ಖುಷಿ ಕಾಣ್ತು, ಅದು ಉಳಿತು ಖಂಡಿತ.
3: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
2: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಎನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ನನಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತಿಪ್ಪಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂಥದ್ರಲ್ಲಾಗಲಿ. ಹಂಗ ಈಗ ತೊಡಸ್ಕೊಂಬುದು ಹೆಂಗೆ? ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು? ಮೊಬೈಲ್, ಮೊಬೈಲು, ಕಂಪ್ಯೂಟರು ಅಥವಾ ಫೇಸ್ಬುಕ್ಕು, ಮತ್ತೊಂದು ಇತ್ತು ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂ ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿ ವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ್ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರೆಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತು, ಜನರು ತಮ್ಮನ ಮನೆಗೂ ಅದನ್ನು ಮಾಡ್ಕೊ, ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬಾರ್ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡೋಕಾಗ? ಹಾಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ. ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.

0: ಇದೊಂದು ಗಮ್ಮತ್ ಸಿಚುವೇಶನ್ ಅಂತ. ಇಲ್ಲಿ ಅವರೊಂದು ಹೇಳುದು, ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತಮ್ಮ. ನಮ್ಮೊಟ್ಟಿಗೆ ಏಸನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ. ಮ್ಯಾಮ್ ಹೇಳಿ.
1: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅತ್ತೆ ಅಂತೂ ಇನ್ನೂ ಸ್ಪೀಡ್ ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿದ್ರೆ ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು, ಎಂತ ಹೇಳಿದ್ರು ಅವರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
0: ಟೈಮ್ ತಕ್ಕಂತ.
1: ಅದು ನಂಗೆ ತುಂಬಾ ಕಷ್ಟ ಆಯ್ತು. ಮಾತ್ರ ಇಲ್ಲಿ
0: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡೋದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
1: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮನೆಯಲ್ಲಿ ಸುಮಾರು ಜನ ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡೋದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
0: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
1: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನ್ ಮೂರು ಹೆತ್ತದ ಕಾಸರಗೋಡಲ್ಲಿ ಎಲ್ಲ ಕನ್ನಡ ಮಾತ್ರ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು, ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ ಹೇಳಿ. ಅರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
0: ಈಗ ನಿಮ್ಮ ಮಕ್ಕಳ ಕುಂದಾಪುರ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ?
1: ಲಾಯಕ್ ಮಾತಾಡ್ತಾರೆ,
0: ಲಾಯಕ್ ಮಾತಾಡ್ತಾರೆ.
1: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು,
0: ತಮಿಳು
1: ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
0: ಅದು ಟೋನ್ ಟೋನ್ ಚೇಂಜ್ ಇರುತ್ತೆ.
1: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
0: ದಾಕ್ಷಿಣ್ಯ ಸಂಕೋಚ
1: ಅದೇ
0: ಅವ್ರಿಗೆ ಫುಲ್ ಅಪೋಸಿಟ್.
2: ಮಕ್ಕಳ ಅವಳತ್ರ ಕನ್ನಡ
0: ಅದೇ ಅದೇ ಅದೇ ನಾ ಕೇಳದ್ ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳುದಾರೆ,
1: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
0: ಬಾರಿ ಲೈಕ್ ಇತ್ತು,
1: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
0: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬ, ಮನಸ್ಸು ತುಂಬ, ಹೃದಯ ತುಂಬ, ಮಂಡಿ ತುಂಬ, ಕೈಕಾಲು ತುಂಬ, ಇಡೀ ದೇಹ ತುಂಬ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕಂಕಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡಕೆ ಮಾಡ್ಕೊಂಡಲೆ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
2: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿ ಅಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
3: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲಾ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.
4: ಲೋಕದ ಕಣ್ಣಿಗೆ ರಾಧೆಯೂ

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತ ಕೇಂದ್ರೆ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟಾಯ್ಕೊಂಡು ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರು, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷ ಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಸೂಪರ್
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು ಚಂಡೆ ವಾದಕರು. ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರೊಟ್ಟಿಗೆ ಖುಷಿ ಆದ ಇನ್ನೂ ಒಂದು ದೊಡ್ಡ ವಿಷಯ ಅದ್ಕೇಂದ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆ ನಮ್ಮ ಗಂಡು ಕಲೆ ಅಂತ ಹೆಣ್ಗಳಿ ಮಾಡುಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂದ್ರಿ ಸರ್ ಅದನ್ನ?
2: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸರೇ, ಹೆಂಗಸರು ಈ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು ಸ್ವಲ್ಪ, ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ.
1: ಓಕೆ, ನಾನೊಬ್ರನ್ನ ಕೇಂದ್ರತಿಗ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತ ಕಂದ್ರೆ, ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
2: ಅದೇ ವೇಟ್, ಹಾರ್ಡ್ ವರ್ಕ್.
1: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರೆ, ಹೆಣ್ಮಕ್ಳ ಒಪ್ಪಕ್ಕಾಗ ಅಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
2: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗೆ ಬಂದೆ, ಅಂದ್ರೆ ರೆಗ್ಯುಲರ್ ಮೇಳಕ್ಕೆ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಅವಾಗ ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
1: ನಾನು ಶ್ರೀಲಕ್ಷ್ಮಿ
2: ಕುಂಜತ್ತಾಯ. ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲೆಕ್ಚರ್. ಆನಂತರ ಅವ್ರ ಮತ್ತೊಬ್ರು ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರ್. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನಾ ಅಂತ, ಅವಳು ಶಂಕರನ ಕಾಲೇಜಿಗೆ ಹೋಗ್ತಿದ್ಲ ಅವಾಗ. ಅವ್ರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದ್ ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ. ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಬ್ಬನಿ ಮಾರ್ರೆ ನಮ್ಮಲ್ಲ ಒಂದ್ ಕ್ಲಾಸ್ ಮಾಡುವ ಮಕ್ಕಳಿಗೆಲ್ಲ ಕಲ್ಸಿ ಅಂತ. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲಿ ಟ್ರಯಲ್.
1: ಅಲ್ಲೇ ಮಾರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿಯಂಗ್ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಒಳಗೆ ಇಪ್ಪದ ಅಲ್ದ? ಅದನ್ನ ಹೆಂಗ್ ಒಟ್ಟಕ್ಕದ ಹೆಂಗ ನೀವ್?
2: ಯಕ್ಷಗಾನ ಹುಚ್ಚಂದ್ರ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ಗೆ ಅವ್ರು ಬಂದು ಹೋಗ್ತಿದ್ರು
1: ಹಳ್ಳಿಯೊಳಗೆ.
2: ಹಳ್ಳಿಯೊಳಗೆ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ವಿ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತೆ ರಾತ್ರಿ ಬಸ್ ಹತ್ತದ್ದು ಇತ್ತವ್ರು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾನ ದಿನ ಶಾಲೆ ರಗಳೆ ಆಗ್ತಲ್ಲ,
1: ಎಷ್ಟು ಆಸಕ್ತಿ ಇತ್ತು ಮಾರ್ರೆ.
2: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ, ಈಗಲೂ ವೇಷ ಮಾಡ್ತಾರೆ ನಮ್ದು ಟೀಮ್ ಅಲ್ಲಿ.
1: ಸೊ ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲರೂ, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
2: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ, ನಮ್ಗೆ ಮಾಡಿದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
1: ನಿಮ್ಗ ಅವ್ರೆಲ್ರಿಗೂನ?
2: ಎಲ್ಲರಿಗೂ.
1: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
2: ಮಗಳು ಅವಾಗ ಸಣ್ಣವಳು.
1: ಅಷ್ಟು ಸಣ್ಣ ಹೆಸರು ಎಂತ?
2: ಅವಳು ವೈಷ್ಣವಿ ಕುಂಜತ್ತಾಯ ಅಂತ.
1: ಓಕೆ.
2: ಅವಳು ನಾನೇ ಮನೆಯಲ್ಲೆಲ್ಲ ಹೆಜ್ಜೆ ಹೇಳಿ ಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆ ಎಲ್ಲ ಬರ್ತದೆ, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲ ಅಲ್ಲಿ, ನಾನು ಹೇಳಿಕೊಟ್ಟದ್ರಲ್ಲೇ ಬಾಲಗೋಪಾಲ ಮಾಡ್ತಿದ್ಲು. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತಿತ್ತು.
1: ಅದು
2: ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ ಮಾತ್ರ ನನ್ನ ಹೆಂಡತಿ ನನ್ನ ಮಗಳ ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
1: ಇದು ಯಾವ ವರ್ಷದಲ್ಲಿ ನೀವು?
2: ಇದು ಸಾಧಾರಣ 2006 5 6 7 ಟೈಮ್ನಲ್ಲಿ. ಕಡೆಗೆ ಆ ನಂತರ ಇವರು ಹೆಜ್ಜೆ ಎಲ್ಲ ಕಲಿತು ಕ್ಲಾಸ್ ಮಾಡಿ ಎಲ್ಲ ಆದ್ರೆ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್ ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಆವಾಗ ನಮ್ ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮ್ಗೂ ಫೋನ್ ಮಾಡಿದ್ರು ಅವರು, ಯಾರೊಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
1: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಪುಕೋಯೆ, ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
2: ನಮ್ದು ಹೆಣ್ಮಕ್ಳಿಗಾದ್ರೂ ಎಲ್ಲ ನಮ್ದು ಈಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ಈ ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ, ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಎಲ್ಲ ಕಡಿಮೆ, ಅವಳು ಅದಕ್ಕೆ ಶಶಿಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಶನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗ ಅವಳು.
1: ನಿಮ್ಮ ಹೆಂಡತಿ
2: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ. ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ,
1: ಎಲ್ಲದಕ್ಕೂ ಸಲ್ತಾರೆ
2: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಲ್ಲ, ಆಟ ದಿನ ಪರ್ಫೆಕ್ಟ್ ಮಾಡ್ತಳು,
1: ಸಖದಾಗಿ ಮಾಡ್ತಾಳೆ,
2: ಒಳ್ಳೆ ಮಾಡ್ತಾಳೆ, ಅದೊಂದು ಖುಷಿ ನಮ್ಗೆ. ನಮ್ ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಾಳೆ, ಎಲ್ಲರೊಟ್ಟಿಗೂ
1: ಮಗಳು
2: ಟ್ರಯಲ್ಗೆ ಎಲ್ಲ ರಿಹರ್ಸಲ್. ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು. ಪ್ರಸಂಗ ಒಂದ್ 4 ದಿನ ಮುಂಚೆ ಹೇಳಿಬಿಟ್ಟೆ ಇಂತ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವ್ರವ್ರೆ ಎಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರು ಟಿಕ್ ಮಾಡಿ ಕೊಡುತ್ತೆ, ರೆಡಿಯಾಗಿ ಬಂದ್ಬಿಟ್ರೆ
1: ಅಷ್ಟೇ.
2: ಒಂದ್ ಗಂಟೆ ಬೇಗ ಬಂದು ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ, ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಂಘ ಟೈಪ್ ಎಲ್ಲ ಮಾಡೋದಿಲ್ಲ. ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರೆ ಎಲ್ಲವರು,
1: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ ಎಂತ
2: ಎಲ್ಲರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗಿ ಬರುತ್ತಲ್ಲ ಅವ್ರು, ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗೆಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು, ಬರೇ ವೇಷ ಮಾಡೋದಲ್ಲ ಇವರು. ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ. ಕಳೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರ ಒಂದ್ ಹೇಳ್ತಿದ್ದ, ಇವ್ ಮತ್ತೊಂದ್ ಮಾಡ್ತಾ ಇದ್ದೆ ಯಕ್ಷನಪ್ಪ ಅಂತಿರ್ಲಿ.
1: ಅದೆಲ್ಲ ನಿಮಗ್ ಗೊತ್ತಾಗ್ತ?
2: ನಮ್ ಗೊತ್ತಾಗ್ತ, ಅವ್ರಿಗೆ ಗೊತ್ತಾಗ್ತ, ಆದ್ರೆ ನಾವದ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದು ಹೇಳು, ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರ ಸೈ ಅಂತ ಯಕ್ಷಗಾನ.
1: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರ ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ
2: ಅಲ್ಲ. ಕೆಲವು ಹುಡುಗರ ಮಕ್ಳದ್ ಇಲ್ಲ, ಅದು ಗ್ರಹಿಸೋದಿಲ್ಲ, ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
1: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
2: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ, ಗ್ರಹಿಸೋದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲು ಹೊಡೆದ್ರು ಬಾರಿ ಅವನಿಗದ್ ನಾವು ಖುಷಿ ಆಯ್ತಂತ. ಅವ್ ಮಾಡ ದಿನ ಅದನ್ನೇ ಮಾಡುದು.
1: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
2: ಅವರಿಗೆ
1: ಸರಿ ತಪ್ಪನ್ನ ವಿಶ್ಲೇಷಿಸುವ
2: ಮನ್ಸಿಗೆ ಖುಷಿ ಆದ್ರೆ ಸಹಿ.
1: ಕರೆಕ್ಟ್.
2: ಈ ಹಿರಿಯ ಕಲಾವಿದರು ಕೆಲವರು ಆಟ ನೋಡ್ದವ್ರು ಹೇಳ್ತಾರೆ, ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ. ಅದೊಂದು ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದು ಆಟದಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು, ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗ ಈಗ್ಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
1: ಹೌದು,
2: ನಿಜವಾಗಿ ನಾವು ಈಗಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕೊಂತೆ. ಅದು
1: ಇದು ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದೆಲ್ಲರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೇನೆ, ಯಕ್ಷಗಾನ ಪದಾಲ ಹಾಕೊಂಡೇ ಇಪ್ಪುದು, ಯಕ್ಷಗಾನ ಪ್ರಸಂಗ ಹಾಕೊಂಡೇ ಇಪ್ಪುದು. ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಎಳೆದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾಬೈತ್ರು ಅವರು ಅಂದ್ರೆ ಅಪ್ಡೇಟ್ ಆಯ್ಲ.
2: ನೀವು ನಮ್ಮ ಮನೆಯಲ್ಲೂ ನಾ ಎಲ್ಲಾರು ಕಾಳಿಂಗ್ ನೋಡ್ರು ಪದ್ಯ ಹಾಕ್ತೆ, ನಮ್ಮ ಮನೆಯವಳು ಹೇಳುದು ಅಯ್ಯೋ ಇದೆಂತ ಪದ್ಯ ಮರ, ಇದ್ನ ಇದ್ ಹೆಂಗ್ ಕೆಲಸ ಮಾಡೋದು ಹೆಂಗ್, ನಂಗೆ ನಾವು ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಲಿ ಇವಳು.
1: ಅಷ್ಟು ಶಾಸ್ತ್ರೀಯವಾಗಿದೆ
2: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು. ನಮ್ಮ ಟೀಮಿಗೆ ಇವ್ರು ಶಂಗನಾಯ್ ಸುರೇಶ್ ಶೆಟ್ರು ಅವರು ಮೊದ್ಲು ಪೆರಡೂರು ಮೇಳದಲ್ಲಿ ನಾವು ಹುಟ್ಟೆ ಇತ್ತು, ನಾನ್ ಚೆಂಡಗಿದ್ದೆ, ಅವರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
1: ಪ್ರಸಾದ್ ಮೊಗೆಬೆಟ್,
2: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು ಅವರಿಬ್ರು. ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ್ಕೊಳ್ ಕೇಳುದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್. ಅವರಿಬ್ರು ಭಾಗವತ್ಗಿಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆ ಯಾರನ್ನ ಹಾಕೊಂಡ್ ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರು ಸೆಟ್ ಆತರ.
1: ಪ್ರಸಂಗನೆಲ್ಲ ನೀವ್ ಹೆಂಗ್ ಆಯ್ಕೆ ಮಾಡ್ಕೊಂತೀರಿ ಸರ್?
2: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು. ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವದೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರ ಅದಕ್ಕೆ. ಅದು ಸುಧನ್ವ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು ಏಳು ಜನ ನಮ್ ಟೀಮ್ ಅಲ್ಲಿ, ಏಳು ಜನಿಗೆ ಆಗುವಷ್ಟು ಪ್ರಸಂಗ
1: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಹೇಳ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತನ ಏನೋ ಇತ್ತಲ್ಲ ಹೆಸರು, ಅದನ್ನ ಚೇಂಜ್ ಮಾಡ್ರಿ. ಅದ ಎಂತ ಚೇಂಜ್ ಮಾಡ್ರಿ?
2: ಫುಲ್ ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ. ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
1: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷ ಕಲಾವಲ್ಲರಿ ಆಗಿ? ಎಷ್ಟು ಟೈಮ್ ಆಯ್ತು?
2: ಇದು ಸಾಧಾರಣ 2014 ಅನ್ಸುತ್ತೆ
1: ಶುರು ಮಾಡಿದ್ದ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತ ಅದ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
2: ಅಲ್ಲ ಉಳಿಸ್ಕೊಂಡೇ ಕಷ್ಟ ನಮ್ದೀಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮ್ ಅಲ್ಲಿ ವೇಷ ಮಾಡುವವರು, ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದು ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ, ನಾವಿಲ್ಲ ಅವ್ರ ಬದ್ಲಿ ಬೇರೆ ಜನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮಿ ಸಿಗುದೇ ಇಲ್ಲ ಈಗ, ಮಗು ಸಣ್ಣದು ಹಾಗೆಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡುದು. ನಾನಿಲ್ಲ ಆಟ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತೆಗೆ ಆಯ್ತು. ನಮ್ ಮಿಸ್ಸಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರು ಕಷ್ಟ, ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟಕ್ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೇವೆ, ನಾನು ಲೇಡೀಸ್ ಯಾರಾದ್ರೂ ಇದ್ರೆ. ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡ್ರಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ, ನಮ್ಮ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಬರ್ತೇ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
1: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
2: ಆಗಿಲ್ಲ ಈಗ ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
1: ಮಾಡ್ತಿದ್ರಿ.
2: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತಾರ, ಆದ್ರೆ ಈ ಜೆಂಟ್ಸ್ ಮಾಡಿದಷ್ಟು ಗಂಡಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ.
1: ಹಂಗೆ
2: ಅದು ಏನೇನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ ಮತ್ತೆ ಈ ಸ್ವರದ ಪ್ರಭಾವ ಇತ್ತಲ್ಲ ಕೆಲವು ಹೆಂಗಸ್ರದ್ದು ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸರ ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸರು, ಈ ಗಂಡಸರೆಲ್ಲ ಜಾಸ್ತಿ ಬಂದ್ಬಿಡುತ್ತೆ.
1: ಅಲ್ಲ ಡಬಲ್ ಮೀನಿಂಗ್ ಬೇಕಂತ್ರೆ ನೀವು
2: ಬೇಡಪ್ಪ, ಯಾಕೆ ಸುಮ್ಮನೆ ಅದಕ್ಕಿಂತ ಬೇರೆ ಬೇರೆ ವಿಷಯಗಳು ಹಾಸ್ಯಗಳು ತುಂಬಾ ಇದೆ.
1: ಅಲ್ಲ ನಾವು ಅಡುಗುಲಜ್ಜಿ ಈ ಗಂಡು ಮಕ್ಳು ಅಡುಗುಲಜ್ಜಿ ಹಾಕೊಂಡ್ ಬರ್ತಿದ್ರಲ್ಲ ಯಕ್ಷಗಾನ ನಾಗಶ್ರೀಗಳ ಅಡುಗುಲಜ್ಜಿ ನಾಗಶ್ರೀಗಳ ಬತ್ತಲ್ಲ, ಅದನ್ನೆಲ್ಲ ಕಂಡು ನಾವು ತುಂಬಾ ಗಮ್ಮತ್ತಲ್ಲಿ ಅದನ್ನೆಲ್ಲ ಕಂಡು ಅದೊಂದು ಮನರಂಜನೆ ಆಯ್ತು. ಗಂಡಸ್ರೆ ಅಡುಗುಲಜ್ಜಿ ಹಾಕ ಬಂದ್ರೆ ಈಗ ಹೆಣ್ಮಕ್ಳು ಆ ತರದ್ ಮಾಡ್ರೆ ಲೈಕ್ ಆತಿಲ್ಲ ಮೇಡಮ್.
2: ಹೆಂಗಸ್ರಿಗೆ ಅಡುಗೋಲಜ್ಜಿ ಶಶಿಪ್ರಭೆಯಲ್ಲಿ ಒಂದು ಅಜ್ಜಿ ಬರುತ್ತೆ ದ್ವಾರಪಾಲಕಿ, ಅದು ಲೇಡೀಸ್ ಒಳ್ಳೆ ಮಾಡ್ತಾರೆ. ಅದೇ ಕೀಚಕವಾದ ವಿಜಯ ಭಕ್ತ, ಅದ್ ಹೆಂಗಸ್ರಿ ಮಾಡೋದು ಕಷ್ಟ. ಅದ್ ನರ್ತನು ಸ್ವಲ್ಪ ಇತ್ತು, ಮತ್ತೊಂದ್ ಚೂರು ಗಣಸರು ವರ್ಚಸ್ಸಿನ ವೇಷಗಳು ಕೆಲವು ಈ ದ್ವಾರಪಾಲಕ ಇದೆಲ್ಲ ಮಾಡ್ಬಹುದು. ಕೆಲವು ಅಡುಗೋಲಜ್ಜಿ ಕೆಲವೊಂದಿಷ್ಟು ಇದರಲ್ಲಿ ಕಂಸಾವಧಿಯಲ್ಲಿ ರಜಕ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವರು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗುತ್ತೆ ಜಾಸ್ತಿ
1: ಅಂತೇಳಿ
2: ಅಂದ್ರೆ ಮಾಡ್ತಾರು, ಆದ್ರೂ ಅದು ಅಷ್ಟು ಒಳ್ಳೇದಾಯ್ಕ ಅಂತಿಲ್ಲ,
1: ಇಫೆಕ್ಟಿವ್ ಆಗ್ತಿಲ್ಲ ಅಂತ. ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ,
2: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರು ಸ್ವರದ್ದು ಈ ಈ ಇದ್ರಲ್ಲಿ ಶನೀಶ್ವರ ಮಾತ್ಮೇಲೆ ನಂದೀಶ್ ಶೆಟ್ಟಿ ಅಂತೇಳಿ ನಂದೀಶ್ ಶೆಟ್ಟಿ ಅಂತ ಬರ್ತ, ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ಒಂದ ವೆಯ್ಟ್ ಸ್ವರದಲ್ಲಿ ಒಟ್ಸ ಸ್ವರ ಇರುದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
1: ಅದು ಕಷ್ಟ ನ್ಯಾಯ ಒದಗಿಸುಕ್ ಆತಿಲ್ಲ ಅಂತ ಹೇಳಿ
2: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗು ಕಡಿಮೆ ಆಗ್ತದೆ.
1: ನೀವು ಒಂದ್ ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತ್ರಿ?
2: ನಾವು ಮಾಡೋಕೆ ಮುಂಚೊಂದು 8-10 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ, ತಿಂಗಳಿಗೆ ಒಂದ್ 2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಕ್ಷಣ ಮಾಡೋದಿತ್ತು, ನಮ್ದೇ ದುಡ್ಡು.
1: ಹೌದಾ?
2: ಕಮಲ್ ಶೈಲಿಯಲ್ಲಿ ನವರಾತ್ರಿ ಎಲ್ಲ ಒಂದು ಆಟ ಕೇಳು, ಇಲ್ಲ ಮರ ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡು ಕಷ್ಟ ಮಾರ್ರೆ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡು ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ, ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತು. ಊರ್ ಮನೆಯವ್ರಿಗೆ ಒಂದು ಪ್ರೋಗ್ರಾಮ್ ಸಿಕ್ಕಲ್ಲ, ಅಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಹಾಕೊಂಡು ಆಟ ಮಾಡ್ತ. ಕಡೆ
1: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
2: ಸುಮಾರು ಹೊತ್ತು ಹಿಮ್ಮೇಳದವ್ರಿಗೆ ಕೊಡ್ಕ, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರರು, ಚಂಡೆ ನಾನೇ ಬಾರಿಸ್ತೇನೆ ಫ್ರೀ, ಡ್ರೆಸ್ಸಿಗೆ ಒಂದು 15,000 ಡ್ರೆಸ್ಸಿಗೆ ಟೋಟಲ್ ಒಂದು 25,000 ಖರ್ಚಾಗುತ್ತೆ.
1: ಡ್ರೆಸ್ ನೀವು ಎಲ್ಲಿಂದ ತಂದ್ರಿ?
2: ಡ್ರೆಸ್ ಇಲ್ಲೇ ಸಾಲಿಗ್ರಾಮ. ಮತ್ತೆ ಮುಂಚೆ ನಮ್ಮ
1: ಮೇಳದವರಿಂದಾನೆ ತಪ್ಪದ ನೀವು?
2: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸ್ ಯಕ್ಷಗಾನ ಕಾಸ್ಟ್ಯೂಮ್ಸ್ ಬಾಡಿಗೆಗೆ ಇತ್ತೀಗಲ್ಲ.
1: ಓಕೆ.
2: ಒಂದು ಸಾಲಿಗ್ರಾಮದಲ್ಲಿದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡರ್ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ, ಅವ್ರಿಗೂ ನಮ್ಗೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ, ನಮ್ಮ ಟೀಮ್ ಒಟ್ಟಿಗೆ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವ್ರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ, ಒಂಥರ ಮನೆಯವರಿದ್ದಂಗೆ ನಮ್ಗೆ. ನಮ್ಗೆ ಹೆಂಗಸರಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ
1: ಮಾಡಿ. ಇದು ಸಹ ಎಂತಂದ್ರೆ ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ? ಅದು ಯಾವ
2: ಗಣಸರು ಗಣಸರು ಬರ್ತದೆ? ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರೆ,
1: ಅವ್ರವ್ರೆ
2: ಮಾಡ್ಕೊಂತಾರೆ, ಅಭ್ಯಾಸ ಆಯ್ತು. ಅವ್ರು ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡುಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ, ಅಂದ್ರೆ ಈ ಕ್ಯಾದ್ಗೆ ಮುಲ್ಲೆ ಮೇಲಿಂದೆಲ್ಲ ಕಟ್ಟು ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೇವೆ ಅವರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ಫ್ರೀ ಇರ್ಬೇಕಂತ.
1: ಅದ್ ನೀವು ಈ ಪ್ರಸಂಗನೆಲ್ಲ ತಕಂತ್ರಲ್ಲೇ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತ್ರ? ಯಾಕಂದ್ರೆ ಹೊಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ನಾವು ಯಾರು ಎಲ್ಲಿ, ನಾವು ಬೆಂಗಳೂರಲ್ಲೂ ಆಟ ಮಾಡಿತ್ತು ನಾವು, ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
1: ಎಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ?
2: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ, ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರು ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ ನಾವು, ಅವರು ಖುಷಿ ಪಟ್ರು ಬಾರಿ. ಅಂದ್ರೆ ಈಗ ಬಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತೆ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು.
1: ಮೇಳದ ಭಾಷೆಗಳಲ್ಲ
2: ಮೇಳದಂದ್ರೆ ಈಗಲ್ಲ, ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು, ಬಸ್ಸಿಗೆ ಬಂದದ್ದು, ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು
1: ಎಲ್ಲ
2: ತಕೊಂಡದ್ದು ಅದೆಲ್ಲ ಮಾತಾಡ್ತಾರೆ. ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ ನಾವು ಏನ್ ಹೇಳಿಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ಟರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾರ್ಗೆ ಮುಲ್ಲೆ ನೆಲಕ್ಕೆ ತಾಕ್ಸುದು ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
1: ಜಿಮ್ನಾಸ್ಟಿಕ್ ಯಕ್ಷಗಾನ ಇಲ್ಲ,
2: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಅಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು, ದಿನ್ನಾಗಡ್ದೇಮ್ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲು ಆಡ್ಸರಾಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದೇ ಅದನ್ನೇ ಬಾರಿಸ್ಬೇಕು, ನಾವು ದಿನ ಆಗಿರ್ತಕ್ಕ ಅದೇ ಅಂತ ಅದನ್ನೇ ಬಾರಿಸ್ಬೇಕು, ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸೋದು ನಮ್ಗೆ ಅವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
1: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತಾರೆ?
2: ಜಾಸ್ತಿ ಕೊಡ್ತಾರೆ, ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ, ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಣಿತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
1: ಮತ್ತೆ ಹೆಂಗ್ ಮನವೊಲಿಸ್ತ್ರಿ ಅವ್ರನ್ನ?
2: ಆದ್ರೂ ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡು ಬಿಡ್ತಾರೆ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರು ಅಡ್ಡಿಲ್ಲ ಅಂದ್ಬಿಡ್ತರು. ಬಂದ್ ಚೌಕಿಯಲ್ಲಿ ತೊಂದ್ರೆ ಇಲ್ಲ, ಅಪ್ಪನ ಎಲ್ಲ ಬೈದು ತೊಂದ್ರೆ ಇಲ್ಲ, ಬೈದು ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕೊಣದ್ ಬಾರ್ಸ್ಲೇಬೇಕಾ, ಬಾರ್ಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್.
1: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
2: ಆತಿರತ್ತ, ಆದ್ರೆ ಸಿಟ್ಟು ಬತ್ತವ್ರಿ, ನಮ್ ಬದಿ ತಿರುಗುದೇ ಇಲ್ಲ, ಇಲ್ಲ ಚೌಕಿ ಬಂದ್ಮೇಲೆ ಅಲ್ಲ ಮತ್ ಕಂಡ್ಕೊಂಡಿರ್ತೇನೆ ಸುಮ್ಮನೆ.
1: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ್ರೆ,
2: 2006-07 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೊಂದ್ 2 ಆಟಕ್ಕೆ ಬಂದಿದ್ದೇವೆ ಅಷ್ಟೇ.
1: ಮೊದ್ಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
2: ಒಂದ್ 8 ತಾಟ.
1: 8 ತಾಟ ಮಾಡ್ತಿದ್ರೆ ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
2: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದಷ್ಟೇ.
1: ಆತರ
2: ಈಗ ದೂರದ ಬಂದಾರ ಅಟ್ಲೀಸ್ಟ್ ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ನಾವು ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದು ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗಿ ಹಿಮ್ಮೇಳದಾರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗಿ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಆಯ್ತು. ಎಲ್ಲ ಆಟದಲ್ಲೂ ಒಂದ್ 5,000-6,000 ಕೈ ಬಿಡ್ತು
1: ನಿಮ್ ಕೈಯಿಂದ.
2: ನಮ್ ಕೈಯಿಂದ ಬಿಡ್ತು. ಅರೋನ್ ಖುಷಿ ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ,
1: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನದ ಮೇಲೆ.
2: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂತಿಷ್ಟು ಕಳೋದಂತ, ಬೇರೆದ್ ಕಾಲ ಎಷ್ಟೆಷ್ಟು ಕಳೀತ್ ನಾವು, ಹೋಗ್ಲಿ ವರ್ಷಕ್ಕೊಂದು 10,000-20,000 ಕಳೀತಪ್ಪ ನಮ್ ಖರ್ಚು ಅಂತ, ಅದು ನಮ್ದು ಆ ಮನಸ್ಥಿತಿ.
1: ಆದ್ರೆ ನೀವು ಯಕ್ಷಗಾನ ಬಿಟ್ಟದ್ ಅಂತ ಕಂದ್ರೆ ನೀವು ಚಂಡೆವಾದ
2: ಚಂಡೆಗೆ ಬಿಟ್ಟಿದ್ದು, ನಾನ್ ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
1: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
2: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ಇದ್ದೆ. ಆ ನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
1: ಅದೆಲ್ಲಿ ಅದು? ನಾಗರಕೋಟ.
2: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
1: ಹೌದು
2: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದರಲ್ಲಿ 2 ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ, ಕಾಲು ಚೌಕಿ ಅಂದ್ರೆ ದೇವಸ್ಥಾನ ಅಂತ, ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ. ನಾನು ಆ ವರ್ಷ ಇದ್ದೆ, 6 ನಾನು ಒಂದು 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ. ನಾನು
1: ಹೊರಗಡೆ
2: ಇಡುದು ಆಟ ಬಂದ ಚಪ್ಪಲಿ ಹಾಕೊಂಡು ಹೋಗ್ತು. ಆವಾಗೆಲ್ಲ ಸಂಬಳ ಕೇಳಿದ್ರೆ ನಗಾಡ್ತಾರೆ, 6 2,000 ಸಂಬಳ ತಿಂಗಳ.
1: ಯಾವ ವರ್ಷದಲ್ಲಿ ಸರ್ ಇದು?
2: ಸಾಧಾರಣ 1990-91 1990-91 ಆ ಟೈಮ್ ನಲ್ಲಿ. ಅದು 2 ಮಾಡಿದೆ. ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕೊಳುವಾಡಿ ಅಂತಂದ್ ಮೇಳ ಇತ್ತು, ಹೆರಂಜಾಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ನಾನು. ಕಡೆಗೆ ಅದು ಅವ್ಯವಸ್ಥೆ ಸ್ವಲ್ಪ, ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ, ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು ಅದಕ್ಕೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ ಒಂದೇ ವರ್ಷ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು. ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ, ನಮ್ಗವ್ರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರ್ ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ. ಒಳ್ಳೆ ಖುಷಿ ಆಯ್ತು ಅಲ್ಲಿ, ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರ ಪರಿಚಯ ಆಗತ್ತೆ, ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಎಲ್ಲ. ಆದ್ರೆ ನಂಗೆ ಪೆರ್ಡೂರ್ ಮೇಳಕ್ಕೆ ಹೋದ್ಮೇಲೆ ಭಾರಿ ನನ್ನ ಲೈಫೇ ಚೇಂಜ್ ಆಯ್ತು.
1: ಯಾವ ತರ ಚೇಂಜ್ ಆಯ್ತು
2: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದ್ರು. ನಮ್ಮ ಈ ಸುಬ್ರಹ್ಮಣ್ಯ ದಾರೇಶ್ವರ್ ನನ್ಗೆ ಭಾರಿ ಆತ್ಮೀಯರು, ಅವರು ನಮ್ ಭಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ್ ದೇವಾಡಿಗೂ ಮೇನ್ ಚಂಡೆಗಾರ, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರ್ಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ, ನಾ ಮನೆಗ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮನೆಗೆ ಬಂದ ಹೋಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನು ಬಪ್ಪ ಲೇಟ್ ಆಗ್ತು ಗಜಾನನ್ ಫಸ್ಟ್ ಹೋಪ್ ಕೇಳಿ ಅಂತಿದ್ದೆ. ನಾನು ಕಡೆಗೆ ಗೊತ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದ್ ದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಹೋತೆ ಅಂತಿದ್ರು. ಭಾರಿ ವಿಶ್ವಾಸ ಇದ್ದಿತ್ತು ದಾರೇಶ್ವರಿಗೂ, ಹಂಗೆ ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ. ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಬೇರೆ ಒಂದಿಷ್ಟು ಆಟ ಕಾಮಕ್ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ, ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೇವೆ ನಾವು, ದೊಡ್ಡ ಹಂಗ ಹಂಗೆ ಅಂತ
1: ಇರ್ಲಿಲ್ಲ
2: ಏನಿಲ್ಲ, ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೆ ನಮ್ಮ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡತ್ತೆ, ಮನೆಗೆಲ್ಲ ಕರ್ಕೊಂಡು ಹೋದ್ರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರತ್ತೆ ನಾವೆಲ್ಲ,
1: ಎಲ್ಲರೊಳಗೊಂದಾಗು ಮಂಕುತಿಮ್ಮ
2: ಅದೆಲ್ಲ. ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರ್ ಮೇಳ ಸಾವುಕಾರ ಕರುಣಾಕರ್ ಶೆಟ್ರು, ಅವರು ಭಾರಿ ವಿಶ್ವಾಸ ನಮ್ಗೆ ಈಗಲೂ. ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗೆ ಕೆಲವು ಅವ್ರ ಜೀವನ ನಮ್ಮ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ ನಾವು ಹೀಗೇ ಇರಬೇಕು ಅಂದ್ರೆ ಆದರ್ಶ ಅಂತ. ಈ ಶಂಗನಾಳ ಸುರೇಶ್ ಶೆಟ್ಟರ್ ಭಾಗವತರು ಅವರು ದೊಡ್ಡ ಭಾಗವತರು, ಅದು ಏನು ಗೌರವ ಇಲ್ಲ ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮನ್ನ ಲೈಕ್ ಮಾಡ್ತಾರಂತ, ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಎಲ್ಲ
1: ಅಳವಡಿಸ್ಕೊಂಡು
2: ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡೋದು ಕಷ್ಟ ಆಗುತ್ತೆ. ಎರಡದಷ್ಟು ಅಂತ.
1: ಸೊ ಹಂಗೆ ನೀವು ಆದ್ರೆ ನೀವು ಕಡೆಗೆ ಎಂತಕ್ಕೆ ಬಿಟ್ಟಿದ್ದಂತ?
2: ನಮ್ಮ ಮನೆಯಲ್ಲಿ ನಾವು ಮೂರ್ ಜನ ಅಣ್ಣ ತಮ್ಮ, ನಮ್ದು ಒಂದು 9-10 acres ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನಂಗು ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲ, ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 acres ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು, ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು. ನಾವು ಗಂಡ ಹೆಂಡತಿ ಮಗು ಅವ್ರವ್ರು ಬೇಬಿ ಇಲ್ಲ. ನಂಗ ಯಕ್ಷಗಾನ ರಾತ್ರಿ ನೆಡುದಲ್ಲ, ಹಂಗಾಗಿ ಮನಿ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ರೇ ಆಗ್ಬಿಡ್ತಾರೆ. ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ ಹೋಗುದ್ ಕೈ ಮಾಡಿದೆ. ಕಡೆ ಈ ಸಂಘದ ಆಟಗಳು ಒಂಥರ ಮೇಳಕ್ ಹೋದಂಗೆ ಆಗ್ತಿತ್ತು ನನ್ಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆ ಅವ್ರ ರಜೆ ಆದಾಗ ಫೋನ್ ಮಾಡ್ತಿದ್ರು, ಈ ಪೆರಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು. ಬೇರೆ ಯಾರು ಚಂಡೆ ಅವ್ರು ಬರ್ಲಿಲ್ಲ ಮರೆ, ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ, ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 20-25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆ ಅವ್ರ ಆಟ ಇಲ್ದೇ ಇರೋರೆಲ್ಲ ಇದ್ರು, ಬರೀ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದ್ ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗ್ ಸ್ವಲ್ಪ ಫ್ರೀ ಇಲ್ಲ ನೀ ಒಂಚೂರು ಹೋತಿ ಅಂತ. ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ ನನ್ಗೆ ಆರಾಮಿಲ್ಲ, ಅವ್ನು ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದ್ರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
1: ನೀವೇ ಬೇಕು
2: ನಾವೇ ಬೇಕಂತ. ಅಂತ ಇದ್ರಲ್ಲ ನೋಡುವ ಟ್ರೈ ಮಾಡ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಹೋಗ್ತಿದ್ದೆ. ಕಷ್ಟ ಆಗುತ್ತೆ ಕೆಲವು ಕಡೆ ಆಟಕ್ಕೆಲ್ಲ, ಲೇಟ್ ಆಗುತ್ತಂತ ಮನೆಗೆ ಗಂಡ ಹೆಂಡತಿನ ಮಗಳನ್ನ ಕರ್ಕೊಂಡು ಹೋದಿದ್ದೆ ಆಟಕ್ಕೆ.
1: ಹೌದಾ?
2: ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಊಟ ಮಾಡಿಸಿ ಎದುರು ಆಟಕ್ಕೆ ಕೂರಿಸಿ ಬಿಡುದು.
1: ಹಾಗೆ ಅವ್ರಿಗೆ ಆಟದ ಆಸಕ್ತಿ ಬಂದ ಹಾಗೆ?
2: ಇಲ್ಲ ಅಲ್ಲ, ಅಷ್ಟು ಮುಂಚೆನೆ ಬಂದ್ಬಿಟ್ಟಿದ್ದೆ, ಮುಂಚೆನೆ ಬಂದಿತ್ತು. ಹತ್ರ ಹತ್ರ ಮತ್ ಕೆಲವು ರಾತ್ರಿ ಲೇಟ್ ಆಗುದಿದ್ರು ಅವ್ರಿಗೂ ಹೆದರಿಕೆ, ನಾ ರಾತ್ರಿ ಒಬ್ಬನೇ ಬರ್ಕಲ್ಲ, ಏ ನಾವು ಬಂದ್ಬಿಡ್ತು ಅಂತ. ನಮ್ಮೊಟ್ಟಿಗೆ ಬಂದು ಅಲ್ಲಿ ಆಟದಲ್ಲಿ ಊಟ ಮಾಡ್ಕೊಂಡು ಎದುರು ಆಟಕ್ಕೆ ಅಮ್ಕೊಟ್ಟ. ಆಟಕ್ಕೆ ಜನ ಇಲ್ದಿರ್ ಜನ ಅದಂಗು ಐತಿ ಎರಡು ಜನ. ಬೆಳಿಗ್ಗೆ ಆಟ ಮುಗಿಸಿ ಮನೆ
1: ಕರ್ಕೊಂಡ್ಬಿಟ್ಟು ನಿಮ್ದು ಕತೆ ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
2: ಈಗಲೂ ಅಷ್ಟೇ, ಯಕ್ಷಗಾನ ಇತ್ತಂದ್ರೆ ನಮ್ ಮಗಳು ಹೋಗುದೆ ಅಲ್ಲೆಲ್ಲಾರು, ಅಪ್ಪ ಬನ್ನಿ ಹೋಗು
1: ಎಲ್ಲಾರು,
2: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
1: ಎಲ್ಲಾರು
2: ಎಲ್ಲಾದ್ರು.
1: ಅಷ್ಟು ಯಕ್ಷಗಾನದ ಗೀಳು.
2: ಹೌದು.
1: ಆದ್ರೆ ಬೆಂಗಳೂರಿಗೆ ಕೆಲಸ
2: ಮಾಡ್ಕೊಳ್ಳಿ
1: ಸರ್, ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಂಡ್ಕೆ ಅಂತಂದ್ಕೇಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಆ ಮನಸ್ಥಿತಿಯಲ್ಲಿ ಇಲ್ಲಿಯೇ?
2: ಅಲ್ಲ, ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು ಅದು ಕತೆ ಎಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-300 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಆಟ ಓಡೋದಿಲ್ಲ,
1: ಕಾಂಬರಿಲ್ಲ,
2: ಅನಿವಾರ್ಯ. ಒಂದಿಷ್ಟು ಜನಗೆ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದ್ ಸಂಸಾರ ನಡೀತಲ್ಲ.
1: ಹೌದು.
2: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಳ್ಕೆ,
1: ರಾಜಿ ಮಾಡ್ಕೊಳ್ಕೆ, ರಾಜಿ ಅಂತ ಹೇಳ್ತೀವಿ,
2: ರಾಜಿ ಮಾಡ್ಕೊಳ್ಕೆ. ನಾವಂದ್ರೆ ಈ ಸಂಪ್ರದಾಯ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು.
1: ಸೊ ಎರಡು ಬೇಕಂತ.
2: ಅನ್ನದೊಟ್ಟಿ ಪಾಯಸ ಕಣುಮ್ದಲ್ಲ, ಪಾಯಸ ಒಂಬತ್ತಿ ಪಾಯಸ ಒಮ್ಮದೆ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಮ್ಮದೆ, ಹಂಗಿದ್ರೆ ಚಂದ.
1: ಓಕೆ. ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
2: ಪೌರಾಣಿಕ. ನಂಗೆ ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
1: ಕಾಂತೆ ಇಲ್ಲ,
2: ಕಾಂತೆ ಇಲ್ಲ. ಬೆಳಗ್ಗೆ ಬೆರಳು ಎಣಿಕೆ. ನಾನು ನಾಗವಲ್ಲಿ ಪ್ರಸಂಗ, ನಾ ಪೆರಡೂರ್ ಮೇಳದಲ್ಲಿ ಇರ್ತಾ, ಆ ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನು, ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು. ನನಗೆ ತಲೆ ಎಲ್ಲ ಇದಾಗಿ ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದೆ, ಬರುವಷ್ಟು ನಾ ಮೇಳಕ್ ಬರುದಿಲ್ಲ ಮಾರ್ರ. ಅಲ್ಲಿ ನಂಗೆ ತಡಕಾಗಿಲ್ಲ, ದಿನ ಒಂದೇ, ಬೇರೆ ಚೇಂಜಸ್ ಇಲ್ಲ, ನಾವು ಬೇರೆ ಬಾರಿಸ್ಲಿಕ್ಕೂ ಇಲ್ಲ. ನಿನ್ನೆ ಏನ್ ಬಾರಿಸಿತಿ ಇವತ್ತು ಅದೇ, ಅವ್ರು ಕುಣಿಯುದು ಅದೇ. ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ.
1: ಅದು ಏಕತಾನ ಒಂದೇ
2: ತರ ಚೇಂಜಸ್ ಇಲ್ಲ ಯಾವ್ದು. ನಾನು ಜನವರಿಗೆ ಹೇಳಿಬಿಟ್ಟಿದ್ದೆ, ಇಲ್ಲ ನಾ ಬರೋ ವರ್ಷ ಬರೋದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದು ಕಾರಣ ಆಯ್ತು. ಅದೇ ಟೈಮ್ನಲ್ಲಿ ಡಿವೈಡು ಅದ್ ಮನೆಯಲ್ಲೇ ಎಲ್ಲ ಒಟ್ಟಾಯ್ತು. ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡು ಕಡಿಮೆ.
1: ನಿಮ್ಗೆ ಚಂಡಿ ಕರೆದ್ರು ಹೋಗ್ತಿಲ್ಲ ನೀವು?
2: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರೋದಿಲ್ಲ ಯಾರು ಈಗ
1: ಕರೋದಿಲ್ಲ.
2: ಇಲ್ಲ ಅವ್ರದ್ದೇ ಆದ ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ ಎಲ್ಲೂ ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
1: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
2: ಯಾವ್ದಕ್ಕೆ
1: ಕಾಲಮಿತಿ ನಿಮ್ದು?
2: ನಮ್ದು 3.5 ತಾಸು.
1: ಹವ್ಯಾಸಿ ಆದ್ರೆ 3.5 ತಾಸು.
2: ನಮ್ದು 3.5 ತಾಸು 3.5 ಗಂಟೆ ಆಟ ಮಾಡತ್ ನಾವು. ನಮ್ ಟೀಮ್ ಇದು ಎಲ್ಲರದು ಅಷ್ಟೇ, ಒಂದ್ 4 ಗಂಟೆ ಟೈಮ್ ನಲ್ಲಿ ಮುಗಿಸ್ರಿ, 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
1: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳ್ರಿ, ಈಗಿನ ಯುವ ಜನತೆಗೆ ನಿಮ್ ತರನೇ ಚಂಡಿ ಎಲ್ಲ ನನ್ನ ಚಂಡವಾದಕ ಚಂಡವಾದಕ ಆತ ಹಂಗಲ್ಲ ಅಂದ್ರೆ ಅವ್ರ ಬದುಕುಕ್ ಆತ ಅದನ್ನೇ ನಂಬ್ಕೊಂಡು.
2: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಾಲೇಜ್ ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಕೊಂತರು, ದಿನ 3 ಪ್ರೋಗ್ರಾಮ್ ಹೋಗ್ತರು, 9,000 ಆಯ್ತಲ್ಲ. ಎಲ್ಲಾ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು ತಿಂಗಳಿಗೆ 9,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ಬರ್ಸ್ ಅಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ. 10 ಗಂಟೆ ವರ್ಕ್ ಅಲ್ಲ.
1: ಅದಕ್ಕಿಂತ ಇದು ಬಾರಿ ಒಳ್ಳೇದು.
2: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
1: ಸೇಫ್ ಅಂತ,
2: 100%. ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದ್ರು, ಆದ್ರೆ ನಂದ್ರಷ್ಟೇ. ನಾನಿದ್ರು ಬದುಕ್ತೆ ಈಗ, ನನ್ಗೀಗ 54 ವರ್ಷ. ನಾನೀಗ ನಾವು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರು.
1: ಅದರೊಟ್ಟಿಗೆ ನೀವು ಕೃಷಿಯೂ ಮಾಡ್ತೀರಿ?
2: ನಾವು ಫುಲ್ ಟೈಮ್ ಕೃಷಿ, ಈಗ
1: ಕೃಷಿಕರಾಗಿದ್ದೇವೆ.
2: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನನಗೆ, ನಮ್ದೇ ಆದ ಮೆಥಡ್ಗಳು ತೋಟದಲ್ಲೆಲ್ಲ
1: ಎಕ್ಸ್ಪೆರಿಮೆಂಟ್ ಮಾಡ್ತಾ
2: ಇರತ್ತೆ ನಮ್ದು. ನಮ್ದೊಂಥರ ಹಂಗೆ ಎಕ್ಸ್ಪೆರಿಮೆಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
1: ಹಂಗಾರ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
2: ನೋಡುವ.
1: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
2: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರಗೆ ತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೆ ಈಗ ಇದು ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದ.
1: ಇನ್ನೊಂದ್ಸಲ
2: ಬರ್ದ ವತಿಯಿಂದ ನನ್ನ ಮತ್ತು ವೈಯಕ್ತಿಕ
1: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
2: ಅಕ್ಕ.
1: ಥ್ಯಾಂಕ್ ಯು ಪ್ರಿಯ ಕೇಳುಗ್ರೆ. ಯಕ್ಷ ಸಮಾಗಮವನ್ನು ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಂದ್ರಪುದ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದೇವ ದೇವ

ಪರತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ನಮೋ ಪರತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ನಮೋ ನಮೋ ಆರಾಧವನು ಲೀಲಾ ಜಾಗರಿ ಲೀಲಾ ನಮೋ ನಮೋ ಆರಾಧವನು.

ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪ.

ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ.

ಕಂಡ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಬಲಿ ತಾನು ವಿಷಮದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಪಾಲು ವಿಷಮದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ

ಬಹು ಕಸವ ಸೇರಿದೆ ಬಾಲಿನ ಸೆಟಿ ಗುರಿನಲ್ಲಿ ಬಾಲಿ ಹೋಯಿದೆ ಕಾದಿ ಕಾದ ಹೂವು ಕಸವ ಸೇರಿದೆ

மரளிதாரையா மரளிதாரையா மரளிதாரையா.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧವ್ಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತಹ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೆ, ಇದೆ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ

అమోఘ అద్భుత ఆనన్య అనంత అపూర్వ అప్రతిమ అసాధారణ అనుపమ ఐశ్వర్య అపర్ఞాన ಅಚಂದ್ರಾರ್ಕ ಅಜರಾಮರ ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾಸ್ಕಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂತಹವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯ್ಕ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
3: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ತಿಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದ ಆದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
2: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು ಅವರು ಏನಾದರೂ ತಪ್ಪು ಮಾಡಿದರೆ ಅವರುಗಳ ಮಧ್ಯೆ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
3: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವಿನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹ ಬಾಳ್ವೆ, ಸಹ ಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ, ಅವರನ್ನ ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಮುಂದೆ ಆ ರೀತಿ ಆಗದ ಹಾಗೆ ನಾವು ಹೇಗೆ ಜಾಗೃತಿ ವಹಿಸಬಹುದು, ಆ ಮಕ್ಕಳನ್ನ ಪುನಃ ಹೇಗೆ ಒಟ್ಟುಗೂಡಿಸಬಹುದು ಹೇಳುವಂತಹ ಕೌಶಲ್ಯ ಖಂಡಿತ ನಿಲಯ ಮೇಲ್ವಿಚಾರಕರು ತಿಳ್ಕೊಂಡಿರಬೇಕು. ಅಂತಹ ನಿಲಯ ಮೇಲ್ವಿಚಾರಕರಿಂದ ಖಂಡಿತ ಮಕ್ಕಳು ಯಾವುದೇ ತಾಲೂಕಿಗೆ ಸಂಬಂಧಿಸಿರಲಿ, ಯಾವ ಜಿಲ್ಲೆಗೆ ಸಂಬಂಧಿಸಿರಲಿ, ಅವರ ಭಾಷೆ ಬದಲಾವಣೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲ ಮಕ್ಕಳನ್ನು ಒಂದೇ ಹೇಳುವಂತಹ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬಹುದು.
2: ನಿಮ್ಮ ಸಹ ಕೆಲಸಗಾರರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ?
3: ವಸತಿ ನಿಲಯ ಅಂತಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೆಯೇ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥಿಯರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ, ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದಾಗಿ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇವೆ.
2: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ, ಮಕ್ಕಳು, ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
3: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಆ ಏನು ಟೈಟಲ್ ಇದೆ, ನನಗೆ ವಿಸ್ತರಣಾಧಿಕಾರಿ ಅಂತ ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರು ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರಲಿಲ್ಲ, ನನ್ನ ಹಾಸ್ಟೆಲ್ ಹೆಸರೇಳೇ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು, ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದ್ದಾರಾ ಅಥವಾ ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸಬಹುದು ಅಂತ. ಖಂಡಿತ ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜೆಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾನೇ ಇದೆ ಅಂತ ಹೇಳಬಹುದು.
2: ಈ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದ್ರೆ ಯಾವ ವಿಷಯದ ಬಗ್ಗೆ?
3: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು ಅಂತಹ ತುಂಬಾ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ ನಾವು ಮಕ್ಕಳನ್ನ ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡಬೇಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ, ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಕೊಟ್ಟು ಮನೆಗೆ ಹೋಗ್ತಾಳೆ. ಒಂದು 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದರೂ ಹಾಸ್ಟೆಲಲ್ಲೇ ಇದ್ದಾಳ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬ್ಯಾಂಗ್ಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ 1:00 ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನ ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದ್ರೆ, ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೇದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ಟಿವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರಬಹುದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನು ತೊಗೊಂಡು ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಈ ಥರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
2: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
3: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ SI ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ BEd ಓದುವಾಗ ಹಾಗೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದವ್ರನ್ನ ನೋಡಿದ್ದೀನಿ. ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ ಹಾಗೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತಗೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನೋ ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು, ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, KS ಆಗಿರ್ಬೋದು, IAS ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ ಒಂದು 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ, ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಳಿಗೆ ಅವರದ್ದೇ ಆದ ಏನಿರ್ತದೆ ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
2: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
3: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದು ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದ್ರ ನಂತರ ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ. ಐ ಎಸ್ ಸಿಗೆ ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ ನಾಲ್ಕು ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಐ ಟಿ ಡಿ ಪಿ, ಬಿ ಸಿ ಎಮ್ಮು, ಮೈನಾರಿಟೀಸ್, ನಾಲ್ಕರಲ್ಲೂ ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕೆಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ
2: ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಹೇಳಿದ್ರಿ ನಾನು ಕೆ ಎಸ್ ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ. ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
3: ನಮ್ಮ ಪೀರಿಯಡಲ್ಲಿ ಕೆ ಎ ಎಸ್ ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು, ಥೇರಿ ಎಕ್ಸಾಮು ಮತ್ತು ಇಂಟ್ರೂ ಎಕ್ಸಾಮ್ ಅಂತಿತ್ತು. ಥೇರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟ್ರೂ ತೊಗೊಳತ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟ್ರೂ ಆದಮೇಲೆ ಥೇರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದು ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕಪ್ಪ ಲಮಾಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು ನಾಲ್ಕು ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು, ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದು ಸಲ ನಾವು ಅಟೆಂಪ್ಟ್ ಮಾಡಿಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರೋ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ಟು ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
2: ನಿಮ್ಮ ಪ್ರಕಾರ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ?
3: ಖಂಡಿತ.
2: ನೀವು ಗಂಡ್ಮಕ್ಕಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
3: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ ಹೇಳಿದ್ದನ್ನು, ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು ಇನ್ನೂ ಕೆಲವೆಲ್ಲ ನೋಡಿದ್ದೇವೆ. ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಬಾಲಕರ ನಿಲಯಗಳಲ್ಲಿ ಕಷ್ಟ.
2: ಈಗ ಬಿ ಸಿ ಎಮ್ ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, ಎಸ್ ಎಸ್ ಎಲ್ ಸಿಲಿರ್ಬೋದು, ದ್ವಿತೀಯ ಪಿ ಯು ಸಿಲಿರ್ಬೋದು. ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ ಬಿ ಸಿ ಎಮ್ ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆ ಆಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು, ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
3: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ. ಪಿ ಯು ಸಿಯಲ್ಲಿ 97 ಆಗಿತ್ತು, ಎಸ್ ಎಸ್ ಎಲ್ ಸಿಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು ಪಿ ಯು ಸಿ ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ ಎಮ್ ಎ ಬಿ ಎಡ್, ಎಮ್ ಎಸ್ ಸಿ ಬಿ ಎಡ್, ಬಿ ಇ ಮಾಡಿದವರಿದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್ ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನ್, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: BCM ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿ ಮಂಡಲ್ಗಳ ಬಗ್ಗೆ ಕೇಳಿದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು, ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ.
3: ನಾನು ಮೊದಲು ನಿಲಯ ಮೇಲ್ವಿಚಾರಕರಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ 2 ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು 3-4 ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು. ಆಗ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದನೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ. ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು. ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂತಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೇ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನೋಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟರ್ಸ್ ಏನಿರ್ತಾರೆ, ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದೂ ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೆ.
2: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ಬರಿಗೆ ಏನನ್ಸುತ್ತೆ ಅಂತಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನು ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅಂದ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ BCM ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
3: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ BCM ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ. ಅಂದರೆ ರುಚಿ ಪುಸ್ತಕದಲ್ಲಿ ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ, ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಅಂತ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡಪ್ ಮಾಡ್ತೀನಿ. ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನು ಅಂತ. ಖಂಡಿತ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು, ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
2: ನಿಮ್ಮ ಸಹ ಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
3: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ, ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ, ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು, ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ, ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿ ಇಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
2: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ನಂಗೆ ಗೊತ್ತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ. ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
3: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದಾಗೆ ಹರುವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ, ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
2: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
3: ನಾನು ಮೊದಲೇ ಹೇಳಿದಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸು ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಶನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ, ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರೆತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರ್ತುಕೊಳ್ಳಿಕ್ಕೆ ಸಾಧ್ಯ.
2: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅನ್ಕೊಂತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂಥ ಅರ್ಹತೆಗಳು ಬೇಕು?
3: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡೂ ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. SC ST ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ SHP ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು. www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು.
2: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯಿತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬತ್ತೇಕ.
4: ಓಯ್ ನಿಗಣ, ಓಯ್ ಮಾತಾಡ್ರಲ್ಲ ಮಾರ್ರೆ, ಅಕ್ಕ ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓವರ್ ಬ್ಯಾಮಣ್ಣ ಕಂಡಗೆ. ಬೇಡ ಬೇಡ, ಬಿಸ್ಕೇ ತಗೊಂಬೇಡ. ಅಯ್ಯಯ್ಯೋ ಆಡ್ತೀರ್ಯಾ?

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

ಈಗ ಪ್ರಸಾರವಾಗಲಿರುವಂತಹ ಯಕ್ಷಗಾನ ರಸರಂಗ ರಿಜಿಸ್ಟರ್ಡ್ ಕೋಟ ಇವರ ಪ್ರಸ್ತುತಿಯಲ್ಲಿ ಉದಯ್ ಕುಮಾರ್ ಹೊಸಾಳ ಸಂಯೋಜನೆಯಲ್ಲಿ ಮಂದಾರ್ತಿ ಮಾರಣಕಟ್ಟೆ ಹಾಗೂ ಅಮೃತೇಶ್ವರಿ ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯಲ್ಲಿ ಹನುಮದ್ ವಿಲಾಸ ಭಾಗ ಎರಡು. ಹಿಮ್ಮೇಳದಲ್ಲಿ ಉದಯ್ ಕುಮಾರ್ ಹೊಸಾಳ, ಮಹೇಶ್ ಮಂದಾರ್ತಿ, ಗಣೇಶ್ ಶಣೈ ಶಿವಪುರ. ಮುಮ್ಮೇಳದಲ್ಲಿ ತುಂಬ್ರಿ ಭಾಸ್ಕರ, ನೀರ್ಜಡ್ಡು ಚಂದ್ರಕುಲಾಲ, ಗುಂಡಿ ಬೈಲ್ ಗಣಪತಿ ಭಟ್, ಹೆನ್ನಾಬೈಲ್ ಸಂಜೀವ, ಆದಿತ್ಯ ಹೆಗಡೆ, ಸತೀಶ್ ಹಾಲಾಡಿ, ವಿಶ್ವನಾಥ ಕೆರಾಡಿ. ವಿಡಿಯೋ ಕೃಪೆ ಯಶಸ್ವಿ ಕಲಾವೃಂದ ರಿಜಿಸ್ಟರ್ ಕೊಮೆ ತೆಕ್ಕಟ್ಟೆ.

0: ಸಖಿ.
1: ಏನಮ್ಮ?
0: ನಮ್ಮಲ್ಲಿದ್ದ ಎಲ್ಲವರೂ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರೆ ಏನ್ ಮಾಡು ಹೇಳು.
1: ಏನು?
0: ಯಾರು ತಿಳ್ಕೊಳ್ಬೇಕು? ಅವರೇ ನಮ್ಮನ್ನು ತಿಳ್ಕೊಳ್ಳಿಲ್ಲೋ ಅಂತ ಕಾಣಿಸ್ತದೆ.
1: ಯಾರು ತಿಳ್ಕೊಳ್ಳಿಲ್ಲ?
0: ಮತ್ತಾರು ಹೇಳು. ಸಂಸಾರ ಏನಂತ ಒಂದು ಸಾಗಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿಯನ್ನು ಸಮಾನರಾಗಬೇಕು.
1: ಹೌದಮ್ಮ,
0: ಇಬ್ಬರ ಮನಸ್ಸು ಸಮಾನವಾಗಿರಬೇಕು. ಹೌದಲ್ಲ? ನನಗೆ ನನ್ನ ಗಂಡ ಅಂದ್ರೆ ಆಯ್ತು.
1: ಹೌದಪ್ಪ,
0: ಹೌದೇ.
1: ನಿಮಗೂ ಹಾಗೆ, ನಿಮ್ ಗಂಡನಿಗೂ ಹಾಗೆ. ನೀವಂದ್ರೆ ಆಯ್ತು.
0: ಯಾರಿಗೆ?
1: ನಿಮ್ಮ ಗಂಡನಿಗೆ.
0: ಅದು ನಾನು ಮೊದಲು ತಿಳ್ಕೊಂಡಿದ್ದು. ನಮ್ಮ ಯಜಮಾನರಿಗೆ ನಾನು ಅಂತ ಹೇಳಿದ್ರೆ ಆಯ್ತು.
1: ಹೌದು,
0: ಮತ್ತಾರು ಅವರಿಗೆ ಹಾಗಿಲ್ಲ ಅಂತ. ಈಗ ನೋಡಿದ್ರೆ ನಾನು ಅಂದ್ರೆ ಆಯ್ತು
1: ಆಯ್ತು
0: ಅಷ್ಟೇ. ಅವರಿಗೆ
1: ಅಷ್ಟು ಕಷ್ಟೀಯ?
0: ಮತ್ತಲ್ಲದಿದ್ರು ಇನ್ನೇನು?
1: ಏನಮ್ಮ,
0: ಎಷ್ಟು ದಿನ ಆಯ್ತು?
1: ಎಷ್ಟು ದಿನ ಆಯ್ತು?
0: ನನಗೆ ಒಂದು 3 ದಿನ ಆಯ್ತು ಗೊತ್ತಾ?
1: ಅಯ್ಯೋ, ನಿಮಗೆ ಎಂತದ್ದು 3 ದಿನ?
0: ಅವರನ್ನ ಬಿಟ್ಟಿದ್ದು ನಾನು 3 ದಿನ ಆಯ್ತು.
1: ಓಹೋ, 3 ದಿನ ಆಯ್ತು.
0: ಒಂದು ದಿನವೂ ಒಂದು ಕ್ಷಣವೂ ನನ್ನ ಗಂಡನನ್ನು ನಾನು ಬಿಟ್ಟಿದ್ದವಳಲ್ಲ. ಕೃಷ್ಣ ಅಂತ ಹೇಳಿದ್ರೆ ಸಾಕು ನನಗೆ, 10 ಬಾಯಿ. ಹೌದಪ್ಪ, ಅವರು ನನ್ನ ಜೊತೆ ಸದಾ ಇರ್ತಾ ಇದ್ರೆ ನನಗೆ ಊಟ ಬೇಡ, ನಿದ್ದೆ ಇಲ್ಲ, ಹಸಿವೆ, ಬಾಯಾರಿಕೆ ಯಾವುದೂ ಇಲ್ಲ. ಎಲ್ಲವೂ ಅವರನ್ನು ಕಂಡಾಗ ನನಗೆ ಹೀಗೆ ಹೋಗುತ್ತಾ ಇತ್ತು. ಈಗ ನನಗೆ ಉಸಿರು ಕಟ್ಟಿದ್ದೆ, ನನಗೆ ಊಟ ಇಲ್ಲವೇ. ನನ್ನ ಗಂಟೆಲು ಕಟ್ಟಿದೆ. ಯಾಕೆ ಹೇಳು? ನನ್ನ ಗಂಡ ಕೃಷ್ಣ ಮನೆಗೆ ಇಲ್ಲದೆ, ಮನೆಗೆ ಬಾರದೆ 3 ದಿನಗಳು ಕಳೆದು ಹೋಯಿತೆ.
1: ಅಮ್ಮ, ನಿಮ್ಮ ಗಂಡ ಬಾರದೆ 3 ದಿನ ಆಯ್ತು.
0: 3 ದಿನ ಆಯ್ತು.
1: ನನ್ನ ಗಂಡ ಬಾರದೆ ಎಷ್ಟು ದಿನ ಆಯ್ತು ಗೊತ್ತಾ?
2: 3 ತಿಂಗಳಾಯ್ತು.
0: ಎಷ್ಟು?
2: 3 ತಿಂಗಳು.
0: ಏನಲ್ಲ ಮನವಿಕ್ಕಿಯೇ,
1: ಅದಕ್ಕೆ ಕಾರಣ ಏನು ಗೊತ್ತಾ?
0: ಅಲ್ಲ, ಕೆಲವರಿಗೆ ಹಾಗೆ ಗಂಡ ಮನೆಗೆ ಬಾರದ 3 ತಿಂಗಳಲ್ಲ, 3 ವರ್ಷ ಆದ್ರೂ ಇವರು ಸಂತೋಷವಾಗಿರ್ತಾರೆ.
1: ಅದು
0: ಗಂಡ ಬಾರದಿದ್ದಾಗಲೂ ಸಂತೋಷ.
1: ಅಮ್ಮ, ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಜೊತೆಯಲ್ಲಿ ನೀವಿದ್ದೀರಲ್ಲ.
0: ನಿನ್ ಗಂಡನ ಜೊತೆಗ?
1: ಅಯ್ಯೋ, ಹಾಗಲ್ಲ. ನನ್ನ ಕಷ್ಟ ಸುಖವನ್ನ ಹೇಳಿಕೊಳ್ಳುವುದಕ್ಕೆ ನನಗೆ ಯಾವುದಕ್ಕೂ ಕೊರತೆ ಉಂಟು ಹೇಳಿ. ಗಂಡನ ಜೊತೆಯಲ್ಲಿ ಇದ್ರೆ ಸುಖವೇ ಇಲ್ಲ ನನಗೆ.
0: ನೋಡು, ಹಾಗೆ ಹೇಳಬಾರದು. ಯಾರೇ ಇರ್ಲಿ, ಎಷ್ಟೇ ಇರ್ಲಿ, ಏನೇ ಇರ್ಲಿ, ಹೆಂಡತಿಯ ಜೊತೆಗೆ ಗಂಡನೇ ಇರಬೇಕು. ಹೌದಲ್ಲ?
1: ಹೌದು.
0: ಗಂಡ ಕುರುಡನಾಗಲಿ, ಕುರೂಪಿ ಆಗಲಿ, ಅಂಗ ವಿಕಲನಾಗಲಿ, ಗಂಡನೇ ದೇವರು, ಗಂಡನೇ ಸರ್ವಸ್ವ.
1: ಹೌದಮ್ಮ,
0: ಗಂಡನನ್ನ ಬಿಟ್ಟು ಯಾವತ್ತು ಹೆಂಡತಿ ಇರಕೂಡದು. ಗಂಡ ಜೊತೆ ಇರಬೇಕು, ತಿಳಿಯುತ್ತಲ್ಲ?
1: ಹೌದೌದು.
0: ಗಂಡ ಬರಲಿಲ್ಲ, ನೀವಿದ್ದೀರಿ, ನನ್ಗೆ ಸಂತೋಷ ಆಗುತ್ತದೆ. ಈ ಮಾತು ಯಾವ ಹೆಣ್ಣು ಮದುವೆಯಾದ ಹೆಣ್ಣಿನ ಬಾಯಿಂದ ಬರಕೂಡದು.
1: ಸರಿ ಸರಿ.
0: ನನಗೆ ಅವರು ಬಾರದೆ ಬಾರಿ ಬಳಲಿ ಬೆಂಡಾಗಿ ಹೋಗಿಬಿಟ್ಟಿದ್ದೇನೆ. ಹಾಗಾದ್ರೆ ಈಗ ಕೆಲವರು ಬರುವುದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಹೋಗುತ್ತಾರೆ.
1: ಹೌದಲ್ಲ?
0: ಹೌದು. ಗಂಡ ಎಲ್ಲಿಗೆ ಹೋಗಬಹುದು? ಹೆಂಡತಿ ಆದವಳಿಗೆ ಸ್ವಲ್ಪ ಸೂಕ್ಷ್ಮತೆ ಇರುತ್ತದೆ.
1: ಹೌದೌದು.
0: ನಮ್ಮ ಯಜಮಾನರು ಅಲ್ಲಿಗೆ ಹೋಗಿರಬಹುದು, ನನಗೆ ಗೊತ್ತು.
1: ಯಾವ ಗಂಡ ಸರಿಯ ಮನೆಗೂ ನಿಮ್ಮ ಮನೆಯವರು ಹೋಗುವವರಲ್ಲ.
0: ಸಾಧ್ಯವೇ ಇಲ್ಲ.
1: ಹೌದು,
0: ಗಂಡಸಿನ ಮನೆಯಲ್ಲಿ ಗಂಡಸಿನ ಜೊತೆಯಲ್ಲಿ ಅವರು ಹೀಗೆ ಇರುವುದಕ್ಕೆ ಸಾಧ್ಯವಿಲ್ಲ. ಯಾವುದೋ ನಾರಿಯ ಮನೆಯಲ್ಲಿ
1: ಖಂಡಿತ
0: ಇರಬೇಕು. ಅವರಿಗೆ ಹೆಣ್ಣು ಮಕ್ಕಳನ್ನು ತಿಳಿದ್ರೆ ಆಯ್ತು.
1: ಹೌದಪ್ಪ.
0: ಹಾಗಾಗಿ ಯಾವ ನಾರಿ ನಿಲಯದೊಳಗೆ ಅವರಿದ್ದಾರೆ, ಎಲ್ಲಿದ್ದಾರೆ, ಈಗ ಏನು ಮಾಡುತ್ತಾ ಇದ್ದಾರೆ, ಅದನ್ನು ತಿಳ್ಕೊಂಡು ಅವರ ಕರ್ಕೊಂಡು ನೀನು ಬರಬೇಕು. ಹೋಗಿ ಸಖಿ,
1: ಅಲ್ಲಿಗೆ ಅಲ್ಲಿಗೆ ಹೋಗುವ ಅಗತ್ಯ ಇಲ್ವಲ್ಲ, ಎಲ್ಲವನ್ನ ತಿಳಿದುಕೊಂಡೇ ಬಂದವಳಿದ್ದೇನೆ ತಾಳೆ. ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುವಂತ ಸಖಿ ನಾನು, ಯಾವಾಗಲೂ ನಿಮ್ಮ ಒಳಿತಲ್ಲೇ ಬಯಸುವವಳು.
0: ನನಗೆ ಗೊತ್ತೇ
1: ಅಮ್ಮ.
0: ಏನೇ
1: ಹೀಗಿರುವಾಗ ನಿಮ್ಮ ಪತಿಯಲ್ಲಿದ್ದಾರೆ ಎನ್ನುವ ಹಾಗೆ ತಿಳಿದುಕೊಂಡು ಬಂದವಳೇ ಇದ್ದೇನೆ.
0: ಅಲ್ಲ, ಎಷ್ಟೇ ಒಳಿತನ್ನ ನೀನು ನೋಡು, ಹಾರೈಸು, ನನ್ನ ಜೊತೆಯಲ್ಲೇ ಇರು. ಅದು ನನ್ನ ಗಂಡನ ವಿಷಯವಾಗಿ.
1: ಹೌದು,
0: ನೀನು ತಿಳ್ಕೊಳ್ಳಿಕ್ಕಿಲ್ಲ.
1: ಹಾಗಲ್ಲ, ನಿಮ್ಮ ಸಮಸ್ಯೆಯನ್ನ ಅರಿತಂತ ನಾನು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇರುವುದಾಗಿ ಯೋಚನೆ ಮಾಡುತ್ತಾ ಹೀಗೆ ಬರ್ತಾ ಇದ್ದೆ.
0: ನಿನಗೆ ಗೊತ್ತು?
1: ಗೊತ್ತುಂಟು. ಅಲ್ಲ, ನೋಡ್ಕೊಂಡು ಬಂದಿದ್ದೇನೆ.
0: ಹೌದಾ?
1: ಹೌದು. ಹೇಳ್ತೀನಿ, ಅವಸರ ಮಾಡಬೇಡಿ. ದಿನನಿತ್ಯವೂ ದೇವರ ಪೂಜೆಗೆ ಹೂವನ್ನು ತಂದು ಕೊಡುವವಳು ನಾನು. ಇವತ್ತು ಸ್ವಲ್ಪ ಹೇಳುವುದು ತಡ ಆಯಿತು ತಾಯೆ.
0: ಯಾಕೆ?
1: ರಾತ್ರಿ ನೀವು ಹೋಗುವುದಕ್ಕೆ ನನ್ನನ್ನು ಬಿಡಲೇ ಇಲ್ಲ.
0: ಹೌದು.
1: ಆ ಕೆಲಸ ಮಾಡು, ಈ ಕೆಲಸ ಮಾಡು, ಹೋಗುವುದು ತಡ ಆಯ್ತು.
0: ಜೊತೆಯಲ್ಲಿ ನೀನಿರಬೇಕು.
1: ಹೌದು.
0: ಹೌದಲ್ಲ?
1: ಹೌದಮ್ಮ.
0: ಹಾಗೆ ಅಷ್ಟೇ. ನೀನೇನು ಕೆಲಸ ಕಡಿದು ದಂಡ ಕಟ್ಟಿ ಹಾಕಿ ಅಂತಲ್ಲ,
1: ಇಲ್ಲ
0: ನೀನು ಜೊತೆಯಲ್ಲಿ ಬೇಕು ನನಗೆ.
1: ಜೊತೆಯಲ್ಲಿ ಇದ್ರ ಆಯ್ತು, ಆದ್ರೆ ಹೋಗುವುದು ತಡ ಆಯ್ತು, ಮಲಗುವುದು ತಡ ಆಯ್ತು, ಹೇಳುವುದು ತಡ ಆಯ್ತು.
0: ಹಾಗೆ
1: ಎಲ್ಲಿಯಾದ್ರೂ ದೇವರ ಪೂಜೆಗೆ ಹೂವನ್ನ ತಂದು ಕೊಡದೆ ಇದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಹಾಗಾಗಿ ದಿನನಿತ್ಯವೂ ರಾಜಮಾರ್ಗದಲ್ಲಿ ಹೋಗುವಂತ ನಾನು ಇವತ್ತೆದ್ದು ಒಳಮಾರ್ಗ ಹಿಡಿದೆಯಮ್ಮ.
0: ಹೌದಾ?
1: ಹೌದು,
0: ಆಗಾಗ ಹೋಗ್ಬೇಕಾಗ್ತದೆ.
1: ಹೌದೌದು, ಅದು ನಿಮಗಾಗಿ.
0: ಸರಿಯಪ್ಪ.
1: ಹೋದೆ. ಹೋದಂತ ಸಂದರ್ಭದಲ್ಲಿ ಅಮ್ಮ ಒಂದು ದೊಡ್ಡ ಮನೆ.
0: ಏನೋ ಹೇಳ್ತಾರೆ ಅಮ್ಮ, ದೊಡ್ಡ ಮನೆ. ನಾನು ದೊಡ್ಡ ಮನೆ ನೋಡ್ಲಿಲ್ವ? ನಾನು ದೊಡ್ಡ ಮನೆ ಹುಡುಗಿಯೇ. ಏನೇ
1: ಅಮ್ಮ ದೊಡ್ಡ ಮನೆ ಅಂತ ಹೇಳಿದೆ?
0: ಏನು
1: ನಿಮ್ಮ ಮನೆಗಿಂತ ದೊಡ್ಡದ?
0: ಅಲ್ಲ, ಮತ್ತೆ ದೊಡ್ಡ ಮನೆ ಅಂತ ಹೇಳಿದ್ರೆ
1: ನನ್ನ ಮನೆಗಿಂತ ದೊಡ್ಡದು?
0: ಓ, ಏನೀಗ ನಿನ್ನ ಮನೆಗಿಂತ ದೊಡ್ಡದಾದ್ರೆ
1: ಅಮ್ಮ? ಅಲ್ಲಿ ವಿಶೇಷ ಏನು ಗೊತ್ತಾ? ಅದು ಯಾರ ಮನೆ? ರುಕ್ಮಿಣಿ ಅಮ್ಮನ ಮನೆ.
0: ಅಮ್ಮನ? ಏನ ಅಮ್ಮ ನಿಮ್ಮ ಅದೆಲ್ಲ ಬೇಡ, ರುಕ್ಮಿಣಿ ಮನೆ.
1: ರುಕ್ಮಿಣಿ ಮನೆ ನಿಮ್ಮ ವೈರಿ ಅಮ್ಮ. ಹಾಗೆ ಅವಳು ಮನೆ ಅಂತ ಗೊತ್ತಾಯ್ತಾ? ನಮಗೆ ಯಾಕಪ್ಪ ಅಂತ ನಾನು ಹೋಗ್ತಾ ಇದ್ದೆ. ಆಮೇಲೆ ಗುಸು ಗುಸು ಪಿಸು ಪಿಸು ಮಾತು ಕೇಳಿತಮ್ಮ.
0: ಮನೆಯೊಳಗೆ ಮಾತಾಡ್ತಾರೆ ಹೌದಲ್ಲ? ಕೆಲವು ರಾಜ ಮನೆ ಒಳಗೆ ಗುಟ್ಟೆ ಮಾತಾಡೋದು.
1: ಹೌದು. ಅಯ್ಯೋ ಅದಲ್ಲ, ಹೆಂಗಸರಾಗಿದ್ರೆ ನನಗೆ ಬೇಸರ ಇಲ್ಲ, ಗಂಡಸರ ಧ್ವನಿ ಕೇಳಿತಮ್ಮ.
0: ಓ, ನಿನ್ನ ಕಿವಿ ನಿಟ್ಟಾಗ ಆದದ್ದು ಅದಕ್ಕೆ.
1: ಹೌದು,
0: ಗಂಡಸರ ಸ್ವರ ಕೇಳಿತು.
1: ಅದು ನಿಮ್ಮ ವೈರಿ ಅಲ್ವಾ?
0: ಯಾರು?
1: ರುಕ್ಮಿಣಿ.
0: ಅಲ್ಲ, ರುಕ್ಮಿಣಿ ಬಿಡೆ, ಆ ಗಂಡಸರ ಸ್ವರ.
1: ಅದೇ
0: ಯಾರದ್ದು?
1: ಕುತೂಹಲ ಹೆಚ್ಚಾಯಿತು.
0: ಯಾರ ಕೆಲಸದವರು ಇರ್ಬೇಕು?
1: ಅಯ್ಯೋ, ಎಂತದ್ದು ಕೆಲಸದವರು? ಕೆಲಸದವರು ಅಲ್ಲಮ್ಮ, ಒಳಗೆ ಕೂತುಕೊಂಡು ಮಾತನಾಡ್ತಾ ಇದ್ದಾರೆ. ಆಮೇಲೆ ಕುತೂಹಲ ಹೆಚ್ಚಾಯಿತು. ಹೋಗಿ ಹೀಗೆ ಕಿಟಕಿಯಲ್ಲಿ ಇಣುಕಿ ಇಣುಕಿದೆ.
0: ನಿನಗೆ ಎಂತದ್ದು? ಯಾರದ ಮನೆಯಲ್ಲಿ ಏನೋ ಗುಟ್ಟು ಮಾತಾಡುವಾಗ ನೀನು ಹೋಗಿ ಅವ್ರ ಮನೆ ಕಿಟಕಿಯನ್ನು ಹೀಗೆ ಇಣಿಕೆ ತಾಳು.
1: ಅಮ್ಮ, ಅದೆಲ್ಲವೂ ನಿಮಗಾಗಿ.
0: ಎಲ್ಲ ನಮಗಾಗಿ.
1: ಒಂದು ಗಂಡಸಿನ ಧ್ವನಿ, ಅದು ರುಕ್ಮಿಣಿಯ ಮನೆಯಲ್ಲಿ ಹೋಗಿ ಹೀಗೆ ಇಣುಕಿದಾಗ, ಅಯ್ಯೋ ನೋಡ್ಬೇಕು ರುಕ್ಮಿಣಿ ತರ ತರದ ಸೇವೆಯನ್ನ ಮಾಡ್ತಾ ಇದ್ಲು.
0: ತರ ತರದ ಸೇವೆ? ಸೇವೆಯಲ್ಲಿ ಯಾವ ತರದ ಸೇವೆ?
1: ಕಾಲೊತ್ತುವುದು, ಕೈ ಒತ್ತುವುದು, ತೊಡೆ ಮೇಲೆ ಮಲಗಿಸಿಕೊಳ್ಳುವುದು. ಹೌದು,
0: ಹಾಗೆ ಕಾಲುತ್ತದು, ಕೈಯುತ್ತದು, ತೊಡೆ ಮೇಲೆ ತಲೆಟ್ಟು ಮಲಗಬೇಕು ಅಂತ ಹೇಳಿದೆ. ಆ ಗಂಡಸಿ ಯಾರು?
1: ಅಯ್ಯೋ ಅಮ್ಮ, ನೀವು ಸ್ವಲ್ಪ ಎದೆಗಟ್ಟಿ ಮಾಡಿಕೊಳ್ಳಿ.
0: ಎದೆಗಟ್ಟಿದೆ.
1: ಅದು ಬೇರೆ ಯಾರು ಅಲ್ಲ ತಾಯಿ.
0: ಯಾರದು?
1: ನಿಮ್ಮ ಪತಿ ಶ್ರೀಕೃಷ್ಣ ಪರಮಾತ್ಮ. ಆ ರುಕ್ಮಿಣಿ ಅವರಲ್ಲಿ
0: ನಾನು ಅಂದುಕೊಂಡಿದ್ದೆ, ಹೀಗೆ ಆಗುತ್ತದಂತೆ ನಾನು ಅಂದುಕೊಂಡಿದ್ದೆ.
1: ಹೌದಮ್ಮ,
0: ಇದು ಇವಳದ್ದೇ ಕೆಲಸ. ಇಲ್ಲದಿದ್ರೆ ಮೂರು ದಿನ ಅಲ್ಲ ನಮ್ಮನೆ ಯಜಮಾನರು ಆಚೆ ಹೋದವರು, ಉಳಿಯುವುದಿಲ್ಲ. ಓಹೋ, ಇವಳು ಉಳಿದದ್ದಲ್ಲ, ಇವಳು ಉಳಿಸಿಕೊಂಡದ್ದು.
1: ಉಳಿಸಿಕೊಂಡದ್ದು
0: ಹಾಗೆ ಮಾಡದ ಬಿಡ್ತಾಳ ಅವಳು. ಎಂತ ಗಯಾಳಿ ಅವಳು, ನನಗೊತ್ತಿರುವೇನೆ.
1: ಹೌದಮ್ಮ.
0: ಏ ದೇವರೇ, ಯಾಕೆ ಅವಳಿಗೆ ಮದುವೆ ಅಂತ ನಿಶ್ಚಯ ಆದ್ರು, ಆದ್ರೂ ಮದುವೆ ನಿಶ್ಚಯ ಆದಂತ ಹುಡುಗನ ಜೊತೆಯಲ್ಲಿ ಮದುವೆ ಆಗದೆ ಈ ಕೃಷ್ಣನಿಗೆ ಒಂದು ಬ್ರಾಹ್ಮಣನ ಮುಖವಾಗಿ ಲೇಖನ ಬರ ಬರೆದು ಕಳಿಸಿಕೊಟ್ಟು ಓಡಿ ಬಂದು ಓಡುಗಳೆ.
1: ಹೌದೌದು,
0: ಓಡಿ ಬಂದಂತ ಓಡುಗಳೆ.
1: ಹೌದು,
0: ಇಷ್ಟು ಮಾಡದೆ ನನ್ನ ಗಂಡನನ್ನ ತನ್ನ ತಳಕು ಪಳಕು ಮಾಯಾಜಾಲದಿಂದ ವಶ ಮಾಡಿಕೊಳ್ಳದೆ ಇರ್ತಾಳ.
1: ಹೌದೌದು.
0: ಹೌದಾ? ಈಗ ನೀನು ಮದುವೆ ಆದ ಹೇಗೆ?
1: ಹೇಗೆ?
0: ನಿನ್ನಪ್ಪನೇ ನಿನ್ನನ್ನು ಮದುವೆ ಮಾಡಿಸಿಕೊಟ್ಟದ್ದು.
1: ಹೌದೌದು.
0: ಹೌದಾ? ಉಳಿದವರೆಲ್ಲ ಹೇಗೆ? ಹೌದಾ? ನಾನೇ ಹೇಗೆ? ಸಂಪ್ರದಾಯದಂತೆ ನಾನು ಮದುವೆಯಾಗಿ ಗಂಡನ ಮನೆ ಒಂದು ಸೇರಿಕೊಂಡವಳು.
1: ಹೌದೌದು.
0: ಆದ್ರೆ ಈ ರುಕ್ಮಿಣಿ
1: ಓಡಿ ಬಂದವಳು.
0: ಹೌದಾ?
1: ಹೌದು.
0: ನಿಶ್ಚಯ ಆದವನನ್ನ ಬಿಟ್ಟು ಮತ್ತೊಬ್ಬರ ಜೊತೆ ಓಡಿ ಬಂದವಳು ಇಂಥದ್ದು ಮಾಡ್ತಾಳ ನನಗೆ ಗೊತ್ತು. ಅವಳಿಗೆ ತಲೆ ಇಲ್ಲ, ಅವಳಿಗೆ ಬುದ್ಧಿ ಇಲ್ಲ, ಇವಳಿಗೆ ಬುದ್ಧಿ ಬೇಕು ಬೇಡುವ. ಹೌದಾ? ಹೀಗೆ ಮಾಡಬಹುದಾ? ನೋಡಿದ್ದ ಮನೆಯಲ್ಲಿ ನಾನೊಬ್ಳಿದ್ದೇನೆ.
1: ಹೌದು,
0: ಅಷ್ಟಾದ ನೆನಪುಂಟೇನು? ಏನು ಮಾಡು, ನನ್ನ ಎದುರಿಗೆ ಸಿಗ್ಬೇಕಿತ್ತು. ಗಂಡಸರಿಗೆ ಹಾಗೆ,
1: ಈ ಗಂಡಸರೇ ಹಾಗೆ.
0: ಏನು ಏನು ಗಂಡಸರ ಹಾಗೆ?
1: ಹೇಗೆ?
0: ಅವರು ಮನೆಯಿಂದ ಆಚೆಗೆ ಮೂರು ದಿನ ಅಲ್ಲ, 30 ದಿನ ಬೇಕಾದ್ರೂ ಹೊರಗಡೆ ಇರ್ತಾರೆ. ಅದೇ ನೋಡಿಗ, ನಾವು ಮನೆಯಿಂದ ಹೊರಗಡೆ ಹೋದ್ರೆ ಮೂರು ದಿನ ಎಲ್ಲ ಮೂರು ಗಳಿಗೆ ತಡ ಆಯ್ತು.
1: ಹೌದು.
0: ಏನು ಇಷ್ಟೊತ್ತಾದ ಇವಳಿಗೆ ಬರ್ಲಿಕ್ಕೆ ಆಗಲಿಲ್ಲ? ಹೊರಗಡೆ ಏನ್ ಕೆಲಸ ಇವಳಿಗೆ? ಎಲ್ಲಿ ಹೋಗಿದ್ದಾಳೆ? ಯಾರ ಜೊತೆ ಮಾತಾಡ್ತಿದ್ದಾಳೆ? ಹೆಂಗತ್ತೆ ಬಗ್ಗೆ ಗಂಡನಿಗೆ ಅನುಮಾನ?
1: ಹೌದು.
0: ನಾವು ಸ್ವಲ್ಪ ಬರುವುದು ತಡವಾದ್ರೆ ಈ ಗಂಡ ಹೋಗುವಾಗ ಎಷ್ಟೇ ಒಂದು ಮಾತಾದ್ರೆ ಹೆಂಡತಿಯಲ್ಲಿ ಹೇಳುದಿರ್ತದ? ಇಷ್ಟು ದಿನ ಮನೆಯಿಂದ ಆಚೆ ಇದ್ರೆ ಅಂತ ಹೇಳಿದ್ರೆ ಅನುಮಾನ ಮಾಡದೇ ಇರ್ತದೆ.
1: ಅಮ್ಮ ನೀವಿಷ್ಟೆಲ್ಲ ಹಾರಾಟ ಮಾಡ್ತಾ ಇದ್ದೀರಿ, ಹೌದು ಅಮ್ಮ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿದ್ದೀರಾ?
0: ನನ್ನ ಬಗ್ಗೆ
1: ಯಾವಾಗ್ಲೂ ಈ ರೀತಿ ಸಿಟ್ಟು ಮುಖ ಮಾಡ್ಕೊಂಡಿದ್ರೆ ಯಾರು ನಿಮ್ಮ ಜೊತೆಲಿ ಇರ್ತಾರೆ? ಸ್ವಲ್ಪ ನಗು ಮುಖದಲ್ಲಿ ಇರಬೇಕು.
0: ನಗುವ ಹೌದು
1: ಅಮ್ಮ, ನಿಮ್ಮ ಮನಸ್ಸಿಗೇನು ಅಂತ ನನಗೆ ಅರ್ಥ ಆಗ್ತದೆ, ಆದ್ರೆ ನೋಡಿದವರಿಗೆ ಕೇಳಿದವರಿಗೆ ಅರ್ಥ ಆಗುದಿಲ್ಲ ಅಮ್ಮ. ಈಗ ಈ ರುಕ್ಮಿಣಿ ಆದವಳು ಗಂಡ ಮನೆಗೆ ಬಂದಾಗ ತರ ತರದ ಸೇವೆ ಮಾಡ್ತಾಳೆ ಅಂತ ನಾನು ಹೇಳಿದೆ. ಕಾಲ್ ತೊಳೆಯುವುದು,
0: ಕಾಲ್ ತೊಳೆಯುದು ಅಲ್ಲ,
1: ಅಯ್ಯೋ ಎಂತದ್ದು ಒತ್ತುವುದಲ್ಲ, ಆ ಧೂಳನ್ನ ತಿಲಕ ಅಂತ ಹಚ್ಚಿಕೊಳ್ತಾಳೆ, ಕಾಲ್ ತೊಳಿತಾಳೆ, ಅದನ್ನ ತೀರ್ಥ ಅಂತ ಕುಡಿತಾಳೆ.
0: ಕಾಲ್ ತೊಳೆದು ಊರ್ನ ತಿರುಗಿ ಮನೆಗೆ ಬಂದೆ, ಅವರು ತಿರುಗಿ ಬಂದ ಕಾಲ ತೊಳೆದು ನಾವು ಕುಡಿಬೇಕು ಅಲ್ವಾ?
1: ಅಯ್ಯೋ
0: ಆ ಹಣ ಬರ
1: ನನಗೆ, ಗಂಡನನ್ನ ದೇವರು ಅಂತ ಪೂಜಿಸ್ತಾಳೆ. ಹೀಗಿರುವಾಗ ನೋಡಿ, ನಮ್ಮ ಚಿನ್ನ ಒಳ್ಳೇದಾದ್ರೆ ಅಕ್ಕ ಸಾಲಿಗನ್ನ ನಾವು ಯಾಕೆ ದೂರ್ಬೇಕು ಅಲ್ವಾ?
0: ಚಿನ್ನ ಒಳ್ಳೇದಿಲ್ಲ, ಚಿನ್ನ ಸರಿ ಇಲ್ಲ ಅಲ್ವಾ? ಚಿನ್ನ ಸರಿ ಮಾಡ್ತೇನೆ ನಾನು. ರಾತ್ರಿ ಆಗದ ಬಂತು, ಎಷ್ಟು ಜನ ಮನೆಯಿಂದ ಆಚೆ ಇರ್ತಾರೆ ಹೇಳು. ಹೌದಾ, ಇವತ್ತಲ್ಲ ನಾಳೆ ಬಂದೇ ಬರಬೇಕು. ಬಂದ್ರು ಅಂತ ಹೇಳಿದ್ರೆ ಒಳಗಡೆ ಪ್ರವೇಶ ಪಡುವುದಿಲ್ಲ,
1: ಬಿಡಬಾರ್ದು.
0: ಸತ್ಯಭಾಮ ಅಂತ ಹೇಳಿದ್ರೆ ಸಾಧಾರಣದ ಹೆಣ್ಣಲ್ಲ, ಇವತ್ತಿನಿಂದ ನನ್ನ ದಾರಿಯೇ ಬೇರೆ. ಹೇಗೆ ಗಂಡ ಮನೆಗೆ ಬರುವುದು ತಡವಾಯ್ತು, ಇನ್ನು ಒಳಗಡೆ ಅವರಿಗೆ ಪ್ರವೇಶ ಇಲ್ಲ. ಹೇಗೆ ಮಧ್ಯಾಹ್ನ ಕತ್ತಲಾಗುದ್ರೊಳಗೆ ಒಳಗೆ ಬಂದು ಸೇರ್ಕೊಂಡ್ರು ಮನೆಯಲ್ಲಿ ಗಂಡನಿಗೆ ಅವಕಾಶ. ಕತ್ತಲಾದ ಮೇಲೆ ಇವರಿಗೆ ಮಧ್ಯರಾತ್ರಿ ಬೆಳಗಿನ ಜಾವ ಅಂತವರಿಗೆ ಹೊತ್ತು ಗುತ್ತಲದ ಮನೆಗೆ ಬಂದ್ರೆ ಹೊರಗಡೆ ಮಲಗಬೇಕು.
1: ಹೌದು, ಹೊರಗಡೆ ಮಲಗಬೇಕು,
0: ಮಲಗುದೇ. ಇವತ್ತು ನಾನು ಬಾಗಿಲಕೊಂಡು ಮಲಗ್ತೇನೆ, ನೀ ಇವತ್ತು ಮನೆಗೆ ಹೋಗ್ಲಿಕ್ಕಿಲ್ಲ. ನಾನು ಒಳಗಿರ್ತೇನೆ, ನೀನು ಬಾಗಿಲ ಹತ್ರ ಇರ್ಬೇಕು, ಅಲ್ಲಿ ಕಾಯ್ತಾ ಇರ್ಬೇಕು.
1: ಎಂತದಮ್ಮ ನಾನು ಬಾಗಿಲು ಕಾಯುವುದಾ?
0: ಎಂತದೆ ಅಲ್ಲಿ ನೀನು ರಕ್ಷಣೆಗಾಗಿರುವುದು. ಎಲ್ಲಿಯಾದ್ರೂ ಒಳ ಬರಬೇಕು ಅಂತ ಹೇಳಿ ಬಂದ್ರೆ ಒಳ ಬರೋದಕ್ಕೆ ಪ್ರವೇಶ ಇಲ್ಲ, ಹೊರಗೆ ಮಲ್ಕೊಳ್ಬೇಕು ಅಂತ ಹೇಳ್ಬೇಕು.
1: ಅಮ್ಮ ಸ್ವಲ್ಪ ಯೋಚನೆ ಮಾಡಿ, ನಿಮ್ ಗಂಡ ಮನೆಗೆ ಬಾರದೆ 3 ದಿನ ಆಯ್ತಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲಿಯಾದ್ರೂ ನಾನು ಬಾಗಿಲಲ್ಲಿ ಹೊರಗೆ ಕುಳಿತುಕೊಂಡೆ ಅಂತ ಆದ್ರೆ ಕತ್ತಲೆ ಇರ್ತದೆ, ನಿಮ್ ಗಂಡ ಬಾರದೆ 3 ದಿನ ಆಯ್ತು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನು ಮಾಡುವುದು?
0: ಎಂತ ಹೆಚ್ಚು ಕಡಿಮೆ
1: ಅಲ್ಲ, ನೀವಂತ ತಿಳಿದು ನಾನಲ್ಲಿ ಕುಳಿತದ್ ನೋಡಿ. ಅದಕ್ಕೆ ನಾನು ಮನೆ ಒಳಗಡೆ ಇರ್ತೇನೆ.
0: ಈಗ ಅವರು ಹೊರಗಡೆ ಇದ್ದಾಗ ಹೆಂಡತಿ ಹೊರಗಡೆ ಇರ್ತಾಳ, ಗಂಡ ರಾತ್ರಿ ಬರುವಾಗ ಹೆಂಡತಿ ಮಲಗಿದವಳು ಎಲ್ಲಿರುವುದು?
1: ಒಳಗಡೆ.
0: ಒಳಗೆ ಕಾಯ್ತು ಹೊರಗಿರುವುದಿಲ್ಲ ಯಾರು, ಹೌದಲ್ಲ?
1: ಹೌದು.
0: ಹಾಗಾದ್ರಿಂದ ಹೆಚ್ಚು ಕಡಿಮೆ ಆದ್ರೆ ಆಗ್ಲಿ,
1: ನೋಡುವ.
0: ನಾನಿದ್ದೇನೆ, ವ್ಯವಸ್ಥೆ ಮಾಡ್ತೇನೆ ಅವರಿಗೆ. ಈಗ ಬರೇ ಇವರಿಗೆ ಮಾತ್ರ ಅಲ್ಲ, ನಮ್ಮಲ್ಲಿರುವ ಪ್ರತಿಯೊಂದು ಮದುವೆಯಾದ ಹೆಣ್ಣು ಮಕ್ಕಳು ಕೇಳಬೇಕು, ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ರೆ ಕರ್ಕೊಂಡು ಸೇರಿಸ್ಕೊಳ್ಳಿ. ಎಲ್ಲಿಯಾದ್ರೂ ತಡ ಮಾಡಿ ಮನೆಗೆ ಬಂದ್ರ ಬಾಗಿಲು ಹಾಕಿ ಮಲಗಿ.
1: ಎಲ್ಲ ಹೆಣ್ಣು ಮಕ್ಕಳು ಕೇಳಿ ಹೇಳ್ತಾ ಇದ್ದಾರೆ.

0: ಇದು ನಿನ್ನೆ ಹೇಳ್ತೀನಿ ಮನೆ ಹೌದಾ?
1: ಅನುಮಾನವ?
0: ಯಾಕಂತ ಮೊದ್ಲೆಲ್ಲ ಬಂದಾಗ ಹೀಗಿರ್ಲಿಲ್ಲ, ಕಸ ಗುಡ್ಸ್ಕೊಂಡು
2: ರಂಗೋಲಿ
0: ಸಗಣಿ ಹಾಕಿ ಅಂಗಳದಲ್ಲಿ ಸಗಣಿ ಹಾಕ್ತಾ ಇದ್ರು.
2: ಒಳಗ್ ಹೋಗಿ ಏನಂತ ವಿಚಾರಿಸು.
0: ಬಾಗಿಲು ಹಾಕಿದೆಯಲ್ಲ ಪುಣ್ಯಾತ್ಮ,
2: ಬಾಗಿಲು ಹಾಕಿದೆ.
0: ಹೌದು,
2: ಅದನ್ನು ಸೇರಿಸಿದ್ಯಾ?
0: ಮನೆಗೆ ಊರ್ ಬಿಟ್ರ
2: ಚಾಚ
0: ಹಾಗೆ
2: ಅದೇನಾಗ್ಲಿಕ್ಕಿಲ್ಲ.
0: ಅಂಗಡಿ ಹಾಕಿಲ್ಲ ಆಗಲೇ ಹಾಗೆ ಚಾಚಿದ್ದಷ್ಟೇ
2: ಹಾಗಾದ್ರೆ ನಾವು ಬಂದಿದ್ದೆ ಬರ್ತೇವೆ ಎನ್ನುವುದು ಗೊತ್ತಿರ್ಬೇಕು,
0: ನಿರೀಕ್ಷೆ ಇರ್ಬೇಕು.
2: ಹಾಗಾದ್ರೆ ಹಾಗೆ ಒಳಗೆ ಹೋಗೋದು ಸರಿಯಾ?
0: ಬಂದವ್ರು ಯಾರಂತ ಗೊತ್ತಾಗ್ಬೇಕಲ್ಲ ಅವ್ರಿಗೆ
2: ಅಲ್ವಾ?
0: ಹೌದು,
2: ಹಾಗಾಗಿ ಸ್ವಲ್ಪ ಕರೆದು ಒಳಗೆ ಹೋಗುವುದು ಸರಿ ಅಲ್ವಾ?
0: ಕರೆದೇ
2: ಅಲ್ವಾ? ಒಳಗೆ ಯಾರು ಇದ್ದಾರೆ ಅಂತ ಅಲ್ವಾ? ಈಗ ಒಂದು ಮುರಳೀಧರ ಬಂದಿದ್ದಾನೆ ಅಂತ ಹೇಳಿ.
0: ಎಮ್ಮೆ ಮಲಗಿದೆ ಅಂತ ಒಳಗೆ ಗಲಾಟೆ. ಈ ಎಮ್ಮೆ ನಿದ್ದೆ ಆಗಿದ್ರೆ ಹಾಲು ಕೊಡುದಿಲ್ಲೇನು?
2: ಎಮ್ಮೆ ಅಲ್ವಾ, ಅಮ್ಮ ಮಲಗಿದ್ದಾರೆ ನಿದ್ರೆ ಬಂದಿದೆ, ಗಲಾಟೆ ಮಾಡಬೇಡಿ.
0: ಇವಳಾದ್ರೂ ಎಚ್ಚರಿದ್ದಾಳ
2: ಅಲ್ವಾ?
0: ಮುರಳೀಧರ ಬಂದಿದ್ದಾರೆ.
3: ಮುರಳೀಧರ?
0: ಹೌದು
3: ಅಮ್ಮ. ಯಾರೋ ಮುರಳೀಧರ ಬಂದಿದ್ದಾನಂತೆ.
4: ಯಾರೇ ಮುರಳೀಧರ? ಮುರಳಿ ಅಂತ ಹೇಳಿದ್ರೆ ಅಂತ ಈ ಮುಂಚಿರೋದು ಯಾರ ಕೈಯಲ್ಲಿ ಹಾವಾಡಿಸುವ ಕೈಯಲ್ಲಿ? ಅಯ್ಯೋ, ಇವ್ರು ಹಾವಾಡಿದ್ರು. ನೀವು ಇಲ್ಲಿ ಹಾವಿಟ್ಕೊಂಡು ಬಂದಿದ್ರ? ಹಾವು ಬಿಡ್ತಾರೆ ಇವ್ರಿಗೆ. ಇಲ್ಲ, ಹಿಂಸೆ ಮಕ್ಕಳಲ್ಲಿ ಇದ್ದಾರೆ, ತಿಳ್ಕೊಳ್ತಾರೆ. ಇವ್ರ ಹಾವು ಬಿಡ್ಬೇಡಿ ಅಂತ ಹೇಳಿ.
3: ಅಯ್ಯೋ, ನಿಮ್ಮ ಹಾವು ಇಲ್ಲಿ ಬಿಡ್ಬೇಡಿ, ಇಲ್ಲೆಲ್ಲ ಹಿಂಸೆ ಮಕ್ಕಳಿದ್ದಾರೆ. ಮುಂದ್ಬೇಡಿ, ಮುಂದ್ಬೇಡಿ.
0: ಅವ್ರು ಹೇಳಿದ ಬಂದು ಉಪಕಾರ ಮಾಡು.
2: ಏನು
0: ಅವೆಲ್ಲ ಇಲ್ಲ, ಬಿಡ್ಬೇಡ ನೀನು.
2: ನಾನಾ?
0: ಹೌದು,
2: ಬೇಡ, ಅದನ್ನೇ ಬಿಟ್ಟು ಬಿಡುವ ವಿಷಯವೇ ಬಿಟ್ಟು ಬಿಡು.
0: ಮುರುಳಿದರ ಅಂತ ಹೇಳ್ತೇವೆ, ಪುಂಗಿ ಅಂತಾರೆ.
2: ವ್ಯಾಖ್ಯಾನ ಹೇಗೋ ಮಾಡಬಹುದು.
0: ಅವ್ರು ಮಾಡಿ.
2: ಚಕ್ರಧಾರಿ ಬಂದಿದ್ದಾನೆ ಅಂತ ಹೇಳು.
0: ಚಕ್ರಧಾರಿ ಬಂದಿದ್ದಾರೆ.
3: ಯಾರು ಚಕ್ರಧಾರಿ ಬಂದಿದ್ದಾರೆ?
0: ಹೌದು,
4: ಯಾರು ಚಕ್ರ ಇಟ್ಕೊಂಡು ಚಕ್ರ ಎಲ್ಲಿರುವುದು? ಚಕ್ರ ಇಟ್ಕೊಂಡು ಮಡಿಕೆ ಮಾಡೋರು. ಇವ್ರು ಮಡಿಕೆ ಯಾವ್ದು ಮಾಡೋರು? ಮಡ್ಕೊತೀನಿ ಬಂದ್ರ ನಮ್ಮಲ್ಲಿ ಚಿನ್ನದ ಪಾತ್ರೆ ಮತ್ತೆ ಬೆಳ್ಳಿಯ ಪಾತ್ರೆ ಕಂಚಿನ ಪಾತ್ರೆ ಎಲ್ಲ ಇದೆ. ಇಲ್ಲಿ ಸಂತೆ ಹೋಗಿರ್ತದೆ.
3: ಚಿನ್ನದ್ದು ಬೆಳ್ಳಿದ್ದು ಕಂಚಿದ ಎಲ್ಲ ಉಂಟು. ಏ ಕುಂಬಾರೆ,
0: ನೀವು ಮಡಿಕೆ ವ್ಯಾಪಾರ ಇಲ್ಲೊಂದು ಮಾಡಬೇಡ. ಇಲ್ಲ ಸಂತೆ ಜಾತ್ರೆ ಇದೆ ನೋಡಿ. ಅವ್ರು ಹೇಳಿ
2: ಮತ್ತೆ
0: ಆಗ್ತದೆ. ಮುರುಳೀಧರ ಆಯ್ತು, ಚಕ್ರಧಾರಿ
2: ಯಾವ್ದು
0: ಅಲ್ಲ ಇದು? ನಾವು ದನ ಅಲ್ಲ, ದನ ಕಾಯುವುದು. ಹೌದು
2: ಅಲ್ಲ? ಹೌದು,
0: ಆದ್ರೆ ಹೇಳಿದ್ರೆ ಬೇಸಿಲ್ಲ,
2: ಕಡಿಮೆ ಅಲ್ಲ.
0: ಆದ್ರೆ ನಾವ್ಯಾರು ತಿಳ್ಕೊಳ್ಳಿಲ್ಲ ಅವರು.
2: ಹೌದು,
0: ಏನು ಗೊತ್ತಾಗಿದೆ ಅವರು?
2: ಗೊತ್ತಾಗಿಯಾ?
0: ಗೊತ್ತಾಗಿ ಇಟ್ ಮಾತಾಡ್ತಾ ಇದ್ದಾರೆ.
2: ಹೌದಾ?
0: ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಹೋಲ್ ನೋಡಿ, ಬಾಗಿಲು ಉಮ್ಮಲ್ತಿ ಬಂದು ಉಂಟು. ಬಾಗಿಲು ಉಮ್ಮಲ್ತಿ ಅದು ಯಾರು ಗೊತ್ತುಂಟ? ನನ್ನ ಪೇಟಿಕೆ. ನನ್ನ
2: ಪೇಟಿಕೆ
0: ಮಾಡ್ಕೊಂಡು ಬಂದವಳು.
2: ಚಂದ ಇದ್ದಾಳಲ್ಲ ಪುಣ್ಯಾತ್ಮ.
0: ಈಗ
2: ನಿನಗಿಂತಲೂ ಚಂದ ಇದ್ದಾಳೆ ಅಂತ.
0: ನಾನು ಕುರುಪಿಯ
2: ಯಾವ್ದು
0: ಇರ್ಬೇಕು ಅಲ್ಲ, ಅದು ನನ್ನ ಚಂದ ಬಿಡಿ. ಈಗ ಅವಳೊಂದು ಈ ಕಡೆ ಬಂದ್ರೆ ನಿನಗೊಂದು ಒಳಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ.
2: ಈಗ ನಿನ್ನ ಹೆಂಡತಿ ನಿನಗೆ ಸಿಕ್ಕಿದ್ರೆ
0: ನಿನ್ನ ಹೆಂಡತಿ ನಿನಗೆ ಸಿಗ್ತಾಳೆ
2: ಅಲ್ವಾ?
0: ಹೌದು,
2: ಹಾಗಾದ್ರೆ ಮೊದಲು ನೀನು ಪ್ರಯತ್ನ ಮಾಡು
0: ಆ ವ್ಯವಸ್ಥೆ ನಾ ಮಾಡ್ತೀನಿ. ನಮ್ಮ ಗ್ರಹಚಾರವೆ. ಮನೆಯಲ್ಲಿರುವಾಗಲೂ ಒಂದು ದಿನ ಲೆಕ್ಕ ಇಟ್ಕೊಳ್ತಾ ಇದ್ದೆ. ಈಗ ದೂರ ಅಲ್ಲ, ಇದು ಇವತ್ತೇ ಆಗಿದ್ದ ಎರಡು ದಿವಸ ಆಯ್ತು.
3: ಎಂತದ್ದು
0: ದೂರ ಆಗಿ?
3: ಎಂತದ್ದು ದೂರ?
0: ದೂರ ಅಂತೇಳಿ
3: ಅಯ್ಯೋ ಹಾಗೆಲ್ಲ ಮೂರು ತಿಂಗಳ
0: ಪ್ರಥಮ ರಾತ್ರಿ ಮನೆ ಬಿಟ್ಟವಳು. ಇವತ್ತಿನವರೆಗೂ ನಾವಿಬ್ರು ಒಂದಾದದ್ದಿಲ್ಲ. ಆದ್ರೆ ಈಗ ಮೂರು ತಿಂಗಳ ಆಗಿದೆಯಾ? ಯಾರಿಂದ ಮೂರು ತಿಂಗಳಾಯ್ತು? ಸತ್ಯ ಮಗಳು.
3: ಅಯ್ಯೋ ಉದಯ ಉದಯ,
0: ನೀವು ನನ್ನ ಮಿತ್ರ ಅಂತ ಹೇಳ್ಕೊಂಡಿದ್ರೆ ಮಿತ್ರರಿಂದ ಪುತ್ರ ಭಾಗ್ಯ ಅಂತ ಭಾವಿಸಿರ್ಲಿಲ್ಲ. ಅವ್ರಾ ಅವ್ರಾ?
3: ಅಯ್ಯೋ ಗಣೇಶ ಗಣೇಶ,
0: ಇಬ್ರಿಯ
3: ಚಂದ ಚಂದ
0: ಜವರೇ, ನೀನು ಇಲ್ಲಿ ಬಂದ್ಮೇಲೆ ಎಷ್ಟು ಜನರನ್ನೆಲ್ಲ ಒಳಗಾಕೊಂಡೆ ಪುಣ್ಯಸ್ತ್ರಿ. ಈಗ ಅವ್ರು ಮೂರೇ ಜನವ ಮತ್ತೆ ಎಷ್ಟು ಜನ ಇದ್ದಾರೆ ಹೇಳಿ?
3: ಎಂತದ್ದು ನಿಮ್ಮ ಕರ್ಮ? ಎಂತದ್ದು ನಿಮ್ಮ
0: ಮೂರು ತಿಂಗಳಾಗ್ಲಿಕ್ಕೆ?
3: ಉದಯ ಕಾಲದೊಳೆದ್ದು ಗಣೇಶನ ಪೂಜೆ ಮಾಡಿ ಸ್ಕಂದನ ಪೂಜೆ ಮಾಡಿದ್ದು ದೇವರ ನೆನಪು ಮಾಡಿದ್ದು ನಾನು.
0: ನಾನು ಈಗ ಮೂರು ತಿಂಗಳಿಗೆ ಮೂರು ಜನ ಕಾರಣ ಅಂತ ಹೇಳ್ಕೊಂಡಿದ್ದೆ.
3: ನಿಮ್ ಬರೀ ಆಲೋಚನೆ ಎಲ್ಲ ಹಾಗೆ ನಿಮ್ಮದು
0: ಸುಮ್ಮನೆ
3: ಎಂತದ್ದು ಚಂದ್ರ ಬಳಿಗೆ.

0: ನಿನಗಂತ ಬರ್ದಿದ್ದಲ್ವೇ
1: ಮತ್ತೆ
0: ಬೆಕ್ಕಿಗೆ ಅಂತ ಬರ್ದದ್ದು
1: ಎತ್ತದು ಬೆಕ್ಕಿಗೆ
0: ನೀನು ಬಂದ ನನಗೆ ಗೊತ್ತುಂಟ. ಇಲ್ಲಿ ನೋಡು
1: ಏನು,
0: ಆವತ್ತು ಪ್ರಥಮ ರಾತ್ರಿಯೂ ಸಹ ಬೆಕ್ಕ ಹಾಲು ಕುಡಿಲಿಕ್ ಬಂತ, ಅದು ಎರಡನೇ ಬಾರಿ ನೀನೇ ಬಂದು ಅಂತ ನಾನು ಹೊಡೆದದ್ದು ಬಿಟ್ರೆ ನಿನಗಂತ ನಿನ್ ದೇವರನ್ನೇ ನಾವು ಹೊಡಿಲಿಲ್ಲ.
1: ಸುಮ್ನಿರಿ, ಆದ್ರೂ ಹೊಡೆದದ್ದು ಸ್ವಲ್ಪ ಅಲ್ಲ. ನೀವು
0: ಹೊಡೆದದ್ದು ಹೌದೆ, ಏನ್ ಬೇಸರ ಆಯ್ತಾ?
1: ಬೇಸರ ಆಗ್ತಿರ್ತದೆ ಮತ್ತೆ.
0: ಇಲ್ಲಿ ನೋಡು, ಇನ್ನು ಈ ಕೈಯಲ್ಲಿ ಹೊಡೆಯುವುದಿಲ್ಲ.
1: ಎಂತದ್ದು ಈ ಕೈಯಲ್ಲಿ ಹೊಡಿತೀರಾ?
0: ಅದಲ್ವೇ, ಇಲ್ಲಿ ಕೈಯಲ್ಲಿ ಹೊಡೆಯುವುದಿಲ್ಲ.
1: ಕೂದಲಲ್ಲಿ ಹೊಡಿತೀರಾ?
0: ಅದೆಲ್ಲ ಪುಣ್ಯ.
1: ಮತ್ತೆ ಎಂತದ್ದು,
0: ಇನ್ನು ಯಾವ ಕಾರಣಕ್ಕೂ ನಾನು ಹೊಡೆಯುವುದಿಲ್ವೇ?
1: ನಾನು ನಂಬುವುದಿಲ್ಲ ನಿಮ್ಮ ಮಾತನ್ನ.
0: ಆವತ್ತು ಹೊಡಿಲಿಕ್ಕೆ ಕಾರಣ ನಾನಲ್ಲ, ಈ ಬಾಬು ಚಂಡಿಯವರು. ಅವತ್ತು ಹೇಳಿದ್ರು ನಿಮ್ ದಾರಿಯಲ್ಲಿ ಸಿಕ್ಕಿದಾಗ ನಿನ್ನ ಭೂಮಿ ತಿರುಗ್ತದೆ ಗೊತ್ತುಂಟ ಕೇಳಿದ್ರು. ನಾನು ಭೂಮಿ ತಿರುಗುವುದಿಲ್ಲ ಅಂತ ಹೇಳಿದೆ. ಇಲ್ಲ ತಿರುಗ್ತದೆ ಅಂತ ಹೇಳಿದ್ರು. ಅಲ್ಲಿ ಯಾಕೆ ತಿರುಗ್ತದೆ ಕೇಳಿದೆ. ಈಗ ತಗೊಂಡ್ ಸ್ವಲ್ಪ ಹಾಕಂದ್ರು. ಅವತ್ತು ಊರಿಗಂತ ನಂಗೆ ಒಂದ್ ಸ್ವಲ್ಪ ಕೊಟ್ರೆ. ಅವತ್ತು ಸ್ವಲ್ಪ ಕುಡ್ದೆ, ಕುಡ್ದ್ಮೇಲೆ ನೋಡ್ತೇನೆ ಹೌದೇ ಭೂಮಿ ತಿರುಗಿದ್ದು.
1: ಅದಲ್ಲ, ಅದ್ರ ಮಾರನೇ ದಿನ ಬಂದು ಮನೆಯ ಅಂಗಳದಲ್ಲಿ ಕೌಂಚು ಬಿದ್ದಿದ್ರಲ್ಲ,
0: ಆವತ್ ಸ್ವಲ್ಪ ಹಾಕದ್ ಹೆಚ್ಚಿಗೆ ಆಯ್ತು.
1: ಹೆಚ್ಚಿಗೆ ಆಗಿ
0: ಭೂಮಿ ಬಾರಿ ಜೋರ್ತಿರ್ತ ಉಂಟಾ? ಮತ್ತೆ ನಾನು ಬೀಳುದಲ್ಲಿ ಮತ್ತೆ ಉಳಿದವರೆಲ್ಲ ಬೀಳುದು ಬೇಡ ಅಂತ ಭೂಮಿ ಹಿಡ್ಕೊಂಡಿದೆ.
1: ಭೂಮಿ ಎನ್ ಹಿಡ್ಕೊಡದ
0: ಇಲ್ವೇ?
1: ಸುಮ್ನೆ
0: ಸಿಟ್ಟಾಗ್ಬೇಡ, ಇನ್ನು ನಾನು ಯಾವ ಕಾರಣ ಕುಡಿಯುವುದಿಲ್ಲ, ನಿನ್ಗೆ ಹೊಡೆಯುವುದಿಲ್ಲ.
1: ಹೊಡೆಯುವುದಿಲ್ವಾ? ಸುಳ್ಳು ಹೇಳ್ಬೇಡಿ, ನಂಬಿಕೆ ಇಲ್ಲ ನನಗೆ.
0: ಹೌದಾ?
1: ಹೊಡಿತೀರಿ ನೀವು?
0: ಏನ್ ಮಾಡುದು ಈಗ?
1: ಭಾಷೆ ಕೊಡಿ.
0: ಹೌದಾ? ಕೈ ಮೇಲೆ ಯಾಕೆ ಭಾಷೆ ಕೊಡ್ಬೇಕು?
1: ಈ ಕರದಲ್ಲಿ ಅಗ್ನಿ ಇರ್ತದೆ, ಹಾಗಾಗಿ ಕರ ಮುಟ್ಟಿ ಭಾಷೆ ಕೊಟ್ರೆ ನಂಬಿಕೆ ಬರ್ತದೆ.
0: ಅಗ್ನಿ ಸಾಕ್ಷಿಯಾಗಿ.
1: ಹೌದು,
0: ಕೈಯಲ್ಲಿ ಬೇಕು ಉಂಟಲ್ಲ ಅಗ್ನಿ ಉಂಟು.
1: ಹಾಗೆಲ್ಲ ನಂಬಿಕೆ ಬರ್ಬೇಕು ಅಂತ ಅಂದ್ರೆ
0: ಅದೇ ಅಗ್ನಿ ಉಂಟಲ್ಲ, ಸ್ವಲ್ಪ ಜೋರು ಉರಿಲಿ ಅಂತ ಗಾಳಿ ಹಾಕಿ
1: ನಿಮ್ಮ ಕೈ ಸುಟ್ಟು ಹೋಗ್ತದೆ.
0: ಇನ್ನು ನಾನು ಹೊಡೆಯುವುದಿಲ್ಲ, ಹೊಡೆಯುವುದಿಲ್ಲ, ಹೊಡೆಯುವುದಿಲ್ಲ.
1: ಈಗ ನಂಬಿಕೆ ಬಂತು.
0: ಹೌದೇ, ನೀನು ಮನೆ ಬಿಟ್ಟ ಮೇಲೆ ನಿನಗಾಗಿ ಮನೆ ಕಟ್ಟಿದ್ದೇನೆ ಗೊತ್ತುಂಟ?
1: ಮನೆಯ? ನನಗಾಗಿ ಮನೆ ಕಟ್ಟಿದ್ದೀರಾ?
0: ಎಂತ ದೊಡ್ಡ ಮನೆ!
1: ಹೌದಾ?
0: ಆ ಮನೆ ಒಳಗಿದ್ರು ಸೂರ್ಯಚಂದ್ರನ ಕಾಣ್ತಾರೆ.
1: ಅಂದ್ರೆ
0: ಮೇಲ್ ಮಾಡುವಂತ ಮಾಡ್ಲಿಲ್ಲ. ಮಾಡ್ತೇನೆ.
1: ಮಾಡಿಸ್ತೀರಾ?
0: ಮತ್ತೆಲ್ಲ ಮಾಡಿದ್ದೆ.
1: ಮತ್ತೆಲ್ಲ ಉಂಟಾ?
0: ಹೌದು, ಗಾಳಿಯಿಂದ ಆಚೆಯಿಂದ ಬಂದ್ರೆ ಈಚಿಂದ ಹೋಗ್ತಾ ಇರ್ತದೆ. ಕಿಟಕಿ ಬಾಗಿಲು ಒಂದು ಆಗ್ಲಿಲ್ಲ. ಮತ್ತೆಲ್ಲ ವ್ಯವಸ್ಥೆ ಉಂಟು.
1: ಮತ್ತೆ
0: ಗೋಡೆ ಒಂದು ಅರ್ಧಂಬರ್ಧ ಆಗಿದೆ. ಮತ್ತೆಲ್ಲ ವ್ಯವಸ್ಥೆ ಉಂಟು. ಇಲ್ವೇ, ನೀವು ಮನೆ
1: ಎಂತದ್ದು, ನೀವು ಕರ್ಮ ಮನೆ ಮಾಡಿದ್ದು?
0: ನೀವು ಮನೆ ಬಂದ್ರೆ ಪೂರ್ಣ ಮಾಡುವಂತ ಆಲೋಚನೆ ಇದ್ದೆ.
1: ನೀವು ಮನೆ ಕಟ್ಟಿ ನಾನು ಮನೆಗೆ ಬರ್ತೇನೆ.
0: ಇಲ್ಲಿ ನೋಡು, ಯಾವ ಕಾರಣಕ್ಕೂ ಗಂಡ ಹೆಂಡತಿ ದೂರ ಆಗ್ಬಾರ್ದು. ಅದು ಕೇಳುವುದಲ್ಲ, ದಂಪತಿಗಳು. ದಂಪತಿ ಅಂದ್ರೆ ನಿನಗೆ ದಂಪತಿ, ಪತಿಯನ್ನು ಬಿಟ್ಟರೆ ಏನಾಗ್ತದೆ? ಉಳಿಯುವುದು ಯಾವುದು?
1: ದಮ್.
0: ಹಾ, ನಿಮ್ಗೆ ನಮ್ಮನ್ನು ಬಿಟ್ಟರೆ ನೀವು ಉಳಿಯು, ನಿಮ್ಗೆ ಉಳಿಯು ಬರೀ ದಮ್ಮ.
1: ವಯಸ್ಸಾದ್ಮೇಲೆ ಹಾಗೆ ದಮ್ಮೆ
0: ಹಾಗಲ್ಲ. ಇಲ್ಲಿ ನೋಡು, ನಿನಗಾಗಿ ಪ್ರತ್ಯೇಕ ಮನೆ ಮಾಡಿದ್ದೇನೆ. ಬಾ, ಮನೆ ಹೋಗು, ಮನೆ ಹೋಗುವ.
1: ಮನೆಗೆ ಹೋಗುವುದಾ? ನೀವು ಮನೆ ಕಟ್ಟಿ ನನ್ನ ಕರ್ಕೊಂಡು ಹೋಗಿ.
0: ಇಲ್ಲಿ ನೋಡು, ಆದ್ರೆ ಒಂದು ಮಾತು.
1: ಏನು?
0: ಮನುಷ್ಯ ಈಗ ಇದ್ದ ಮನುಷ್ಯ ಇನ್ನೊಂದು ಗಳಿಗೆಯಲ್ಲಿ ಇರ್ತಾರಂತ ಹೇಳಲಿಕ್ಕಾಗುವುದಿಲ್ಲ. ನಾವೆಲ್ಲ ಅದು ಮನೆಗೆ ಹೋದ್ಮೇಲೆ ಮುಂದೆಲ್ಲ ಅದು ನಾನು ಸತ್ರೆ.
1: ಹಾಗೆ ಹೇಳಬೇಡಿ ನೀವು.
0: ಅಲ್ಲಿಲ್ವೇ, ಹೇಳಿದ್ದಷ್ಟೇ. ಸತ್ರೆ ನೀನು ಯಾರ ಜೊತೆಗಿರ್ತೀಯ?
1: ಹಾಗಾಗುವುದು ಬೇಡ. ಎಲ್ಲಾದ್ರೂ ನನ್ನಿಂದ ಮೊದಲು ನೀವೇ ಸತ್ರೆ. ನಿಮ್ಮ ನೆನಪಲ್ಲಿ ನನ್ನ ತಂಗಿ ಜೊತೆಯಲ್ಲಿರ್ತೇನೆ ನಾನು. ಆಯ್ತಾ? ನಾನು ಕೇಳ್ತೇನೆ ಈಗ, ಎಲ್ಲಿಯಾದರೂ ನಿಮ್ಮಿಂದ ಮೊದಲೇ ನಾನೇ
0: ಕೇಳಲಿಕ್ಕೆ ಕಷ್ಟ ನನಗೆ.
1: ಹೌದಾ? ಎಲ್ಲಾದ್ರೂ ಸತ್ರೆ ನೀವ್ ಯಾರ ಜೊತೆ ಇರ್ತೀರಿ?
0: ಎಲ್ಲಾದ್ರೂ ನೀನು ಸತ್ರೆ ಅಂತಾರೆ, ನನಗೆ ಯಾರಿದ್ದಾರೆ? ಯಾರು ಇಲ್ಲ. ಹಾಗಾಗಿ ನೀನು ಹೇಳಿದಾಗೆ ನಿನ್ ತಂಗಿ ಮನೆಗೆ
1: ಹೋಗಿರ್ತಾನೆ. ಅನುಮಾನ ಇದ್ದಿತ್ತು, ನಿಮ್ಮ ಮೇಲೆ ಅನುಮಾನ ಇದ್ದಿತ್ತು. ಇದೇ ರೀತಿ ಇತ್ತು ಅಂತ ಗೊತ್ತುಂಟು ನನಗೆ.
0: ಇಲ್ಲಿ ಮಾರೆ ತಮಾಷೆ ಮಾಡಿದ್ದು.
1: ಎಂತದ್ದು ತಮಾಷೆ?
0: ನಿನ್ ತಂಗಿ ಮನೆಗೆ ಹೋಗಿರುವುದಿಲ್ಲ, ನನ್ನ ತಮ್ಮನ ಮನೆಗೆ ಹೋಗಿರ್ತೇನೆ.
1: ತಮ್ಮನ ಮನೆ?
0: ಹೌದು.
1: ಯಾಕದು?
0: ಯಾಕಂದ್ರೆ ನನ್ನ ತಮ್ಮನ ಕೊಟ್ಟು ನಿನ್ ತಂಗಿಗಲ್ಲ.
1: ಮತ್ತದ್ರೆ ಹೇಳ್ತೀರಾ?
0: ಪುಣ್ಯಸ್ತ್ರೀ, ಯಾವ ಕಾರಣ ಮೋಸ ಮಾಡುವುದಿಲ್ಲ.
1: ಇಲ್ಲೋಡಿ,
0: ನಾನು ಯಾರು ನೋಡ್ಕೊಳ್ತೇನೆ?
1: ನೀವು ನಮಗೆ ನನಗೆ ಮಾತ್ರ ಸ್ವಂತ, ಗೊತ್ತಾಯ್ತಾ?
0: ಮತ್ತೆ ಯಾರು ಇಲ್ಲ,
1: ಶಾಶ್ವತ ನನ್ ಜೊತೆಯಲ್ಲೇ ಇರ್ಬೇಕು.
0: ಮತ್ತೆ ಇಲ್ಲೇ ನಿಲ್ಲ

0: సరి ఉంటా
1: సరిగా
0: తగ్గుతా
1: సరి అదే
0: నాకు సరి ఉంటు ಆದರೂ ನಾನು ಕೇಳಿದ್ದಕ್ಕೆ ನೀನು ಹೋಗೊಡಲಿಲ್ಲ. ಆದ್ದರಿಂದ ಸ್ವಲ್ಪ ಎತ್ತರಿಸಿ ಕೇಳಿದೆ. ಸತ್ಯಭಾಮ, ಎಷ್ಟು ದಿನ ಆಯ್ತೆ ನಿನ್ನನ್ನು ನೋಡದೆ? ನಾನು ಎಷ್ಟು ವರ್ಷಗಳಾಯ್ತು ಅಂತ ನನಗನ್ನಿಸ್ತಾ ಇದೆ. ಕೇವಲ ಬೆರಳಿಳಿಕೆಯ ದಿನಗಳೇ ಆದರೂ ಸಹ ಎಷ್ಟೋ ವರ್ಷಗಳಾಯ್ತು ನಿನ್ನನ್ನು ನೋಡಿದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಿನ್ನ ಈ ಮೊಗದಾವರೆ ಅರಳಿರುವ ಆ ಚಂದವನ್ನು ಕಾಣುವುದಕ್ಕೆ ನನ್ನ ಮನಸ್ಸು ಕುತೂಹಲದಿಂದ ಅಲ್ಲ ಕಾತರದಿಂದ ಅದೆಷ್ಟು ಮುಂಚಿಸುತ್ತಾ ಇದ್ದವನು ಗೊತ್ತಿದ? ಅಷ್ಟೇ ಅಲ್ಲ, ನಿನ್ನ ಸಮ್ಮುಖಕ್ಕೆ ಬಂದ ಮರುಕ್ಷಣದಲ್ಲಿಯೇ ನನ್ನನ್ನು ನಾನು ಮರೆತು ಹೋಗ್ತಾ ಇದ್ದೇನೆ. ಯಾಕೋ ಏನೋ ನಿನ್ನನ್ನು ಒಮ್ಮೆ ಹೊರಗೂಡಿ ಸುಖಿಸಬೇಕು ಎನ್ನುವಂತ ಆ ಒಂದು ವಾಂಛೆ ಹೆಚ್ಚಾಗುತ್ತಾ ಇದೆ. ಕಣ್ಣಿಗೆ ಕಾಣದೈತ ನಮ್ಮ ಮಗ
1: ಮಾರ
0: ಹೌದು, ತನ್ನ ಕೈಯ ಪಂಚ ಸಹಾಯಕವನ್ನು ನನಗೆ ಸಿಗ್ತಾ ಇದ್ದಾನೆ. ಆದ್ದರಿಂದ ಇದು ವಿರಹದಿಂದ ನನ್ನನ್ನು ಬಳಲಿಸಬೇಡ.

0: ಸಿಟ್ಟು ಬಂತ
1: ಮುಟ್ಟಿ
0: ಸಿಟ್ಟು ಬಂತ
1: ಹೌದು ಸಿಟ್ಟು ಬಂದಿದೆ
0: ಹೌದು
1: ಹೌದು
0: ಸಿಟ್ಟು ಬಂದ್ರೆ ಚಂದ ಚಂದ
1: ನಾನು ಚಂದವೇ
0: ಹೌದು
1: ನಾನು ಚಂದ ಚಂದ
0: ನಾಯಿಲ್ಲ
1: ಚಂದ ಚಂದ
0: ನಾಯಿಲ್ಲ
1: ಚಂದಾಮ ನಾನು ಬಾಮ ನೀವು ಶ್ಯಾಮ
0: ಹೌದು
1: ಹೌದಾ
0: ಹೌದು
1: ನೋಡಿ
0: ಬಾಮ ಶ್ಯಾಮ ಒಟ್ಟಾದ್ರೆ
1: ಒಟ್ಟಾದ್ರೆ ಒಟ್ಟಾಗುದಕ್ಕೆ ಬಾಮ ಯಾಕೆ ಬೇಕು ಈ ಶ್ಯಾಮನಿಗೆ ಜನ ಬೇರೆ ಇರುವಾಗ ನಿಮಗೆ ಜನ
0: ಕಡಿಮೆಯಾ ವಿಷಯ
1: ಆ ರುಕ್ಮಿಣಿ ಮನೆಗೆ ಹೋದ್ರೆ
0: ಹೋದ್ರೆ
1: ಅವಳು ಕಾಲತ್ತೂದು ಕೈಗತ್ತೂದು ಅಯ್ಯೋ ಅಯ್ಯೋ ಅಯ್ಯೋ ಅಲ್ಲಿಗೆ ಹೋದ್ರೆ ಅವಳ ತೊಡೆ ಮೇಲೆ ತಲೆ ಇಟ್ಟು ನಿಮ್ಮ ಗಾಧರನೆ ದೈವ ತರುಣಿ ರುಕ್ಮಿಣಿ ನಿಮ್ಮನ್ನ ತೊರೆಯುವುದಿಲ್ಲ
0: ಅಲ್ಲ ಈಗ ನೀನು ಅಷ್ಟು ಉಪಚಾರ ಮಾಡುವುದಿಲ್ಲ ಅಂತಲ್ಲ ನನಗೆ
1: ನೋಡಿ ಎಷ್ಟು ದಿನ ಆಯ್ತು ನಮ್ಮ ಮನೆಗೆ ಬರದೆ ಈಗ ಎಷ್ಟು ದಿನ ಆಯ್ತು ಕೇಳ್ತಾನೆ
0: ಮೂರನೇ ದಿವಸ ಅಲ್ವೇನೆ
1: ಮೂರು ದಿನ ಯಾರ ಮನೇಲಿ ಇದ್ದಿ
0: ನಾನು ಇಲ್ಲಿಗೆ
1: ಹೋಗಿ ಯಾರ ಮನೇಲಿ ಇದ್ದಿದ್ದು
0: ಯಾರ ಮನೆಯಲ್ಲೂ ಇರಲಿಲ್ಲ ನಾನು
1: ರುಕ್ಮಿಣಿ ಮನೆ
0: ಹೋಗಲಿಲ್ವಾ ಈಗ ನನ್ನದಾದ ತಿರುಗಾಟದಲ್ಲಿ ನಾನು ಬೇರೆ ಇರುವಾಗ
1: ನೋಡಿ ನನಗೆ ಗೊತ್ತು ಈಗ ನೀವು ರುಕ್ಮಿಣಿ ಮನೇಲಿ ಇದ್ದೀರಿ ನೀವು ಅವಳು ಮನೆಗಲ್ಲ ಇವಳ ಮನೆಗೆ ಹೋಗಿ
0: ಯಾರು
1: ಕಾಳಿಂದಿ ಮನೆಗೆ ಹೋಗಿ
0: ಕಾಳಿಂದಿ ಮನೆಗೆ
1: ಮಿತ್ರ ಮನೆಗೆ ಹೋಗಿ ಹೌದಾ ಅಲ್ಲ ಮತ್ತೆ ಇನ್ನೊಬ್ಬಳ ಮನೆಗೆ ಹೋಗಿ ನಾನು ಕೇಳುದಿಲ್ಲ ರುಕ್ಮಿಣಿ ಮನೆಗೆ ಹಾಕೋದದ್ದು
0: ಈಗ ಉಳಿದವರ ಬಗ್ಗೆ ನನಗೆ ದ್ವೇಷ ಇಲ್ಲ ಅಷ್ಟು
1: ದ್ವೇಷ ಅಲ್ಲ
0: ರುಕ್ಮಿಣಿಯ ಮನೆಗೆ ಅವಳ ಕುರಿತಾಗಿ ಯಾಕೆ ನಿನಗೆ ಮಾತಾಡ್ಯ
1: ಅಲ್ಲ ಮಾಸ್ತರಿ ಅಲ್ಲ ಈಗ ಹೇಳಿದ್ರಲ್ಲ ಮೂರು ದಿನ ರುಕ್ಮಿಣಿ ಮನೆಯಲ್ಲಿ ಉಳ್ಕೊಂಡ್ರು
0: ಉಳಿದ್ರು
1: ಈಗ ಮರ ಆ ಸ್ಮರಣೆ ನನ್ನ ಬಾಧಿಸ್ತಾ ಇದ್ದಾರೆ ಹೌದಾ ಅಲ್ಲಿಗೆ ಹೋದಾಗ ಉಪಶಮನ ಕೈಲಿಲ್ವಾ
0: ಈಗ ನಿನ್ನ ಸುಖಕ್ಕಾಗಿಯೇ ಈ ರೀತಿಯಲ್ಲಿ ಹಂಬಲಿಸಿ ಬಂದವಳು ಇದ್ದೆ
1: ನನ್ನ ಸುಖ ಬೇಡ ನಿಮ್ಗೆ ಹೆಣ್ಣಿನ ಸುಖ ಅದು
0: ಸಾಕಲ್ವಾ ಸುಖ ಬೇಕೆಂದ ಅಪೇಕ್ಷಿಸಿಯೇ ಬಂದದ್ದು
1: ನೋಡಿ ನಿಮ್ಮ ಪಣ್ಣದ ಮಾತು ಬೇಡ ಬಾಮಿ ಸುಖ ಬೇಕು ಅಂತ ಹೇಳಿದ್ರೆ ಮೂರು ದಿನದ ಮೊದಲೇ ಬರ್ತಾ ಇದ್ದೀರಿ ಹೌದಲ್ಲ
0: ಈಗ
1: ಬಂದಿದ್ದೀರಿ ಅಂತ ಹೇಳಿದ್ರೆ ಬಾಮಿ ಸುಖ ಅಲ್ಲ ನನ್ನನ್ನು ವಂಚಿಸುವುದಕ್ಕಾಗಿ ನಿಮ್ಮ ವಂಚನೆಯ ಮಾತಿದ್ರು
0: ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ
1: ಇದ್ದಿದ್ರೆ ಈಗ
0: ಇದ್ದೆ ಎನ್ನುವುದಕ್ಕೆ ಸಾಕ್ಷಿ ಒಂದೇ ಒಂದು ಪಾರಿಜಾತ ಪ್ರಕರಣವನ್ನು ನೆನಪಿಸುವುದಾ ಹೌದು ತಂದದ್ದು ಮಾರ್ಗದಿಂದ ಹೌದು ತಂದದ್ದು ನೆಟ್ಟದ್ದು ಬಿಡ
1: ಓಹೋ ನೋಡಿ ನೀವು ನೆಟ್ಟದ್ದು ಕೊಟ್ಟದ್ದು ಬಿಟ್ಟದ್ದು ನೆನಪಿದ್ರೆ
0: ನಿನಗಾಗಿ ಅಲ್ವಾ
1: ನೀವು ಕೊಟ್ಟದ್ದು
0: ಎಲ್ಲ ಲೋಕದಿಂದ ತಂದದ್ದು
1: ಎಲ್ಲ ಹೌದು
0: ನೆಟ್ಟದ್ದು ನಿನ್ನ ಅಂಗಳ ತುದಿಯಲ್ಲಲ್ವಾ
1: ಅದಕ್ಕೆ ನೀನು ಗೊಬ್ಬರ ಹಾಕಿ ಬೆಳೆಸಿದ್ದು ನಾನು
0: ಅಲ್ವಾ
1: ಹೂ ಕೊಟ್ಟದ್ದು ಯಾರಿಗೆ
0: ರುಕ್ಮಿಣಿಯ ಮನೆಗೆ ಅಂಗಳಕ್ಕೆ ಹೋಗಿ ಬೀಳು
1: ಹೌದಾ
0: ಹೌದು
1: ಅದಕ್ಕೆ ನೀನು ಗೊಬ್ಬರ ಹಾಕಿ ಪೋಷಣೆ ಮಾಡೋದು ನಾವು
0: ನೀನು
1: ಆ ಹೂ ಮುಡಿಯೋದು ಅವಳು
0: ಅವಳು
1: ಯಾಕದು ಬಾಗಿ ಹೋಗುದು ಆಚೆಗೆ
0: ಅದಕ್ಕೆ ಕಾರಣ ನಾನ
1: ಮತ್ತೆ ನೀವಲ್ವಾ
0: ಅದನ್ನು ಗಿಡವಾಗಿದ್ದಾಗ ಬಗ್ಗಿಸದೆ ಇದ್ದದ್ದು ನಿನ್ನ ತಪ್ಪಲ್ವಾ
1: ನಿಮಗೆಂತ ಕೆಲಸ ಅದು ನೀವು ಸಣ್ಣದಿರುವಾಗ ಯಾರು ಹೀಗೆ ಬಿಟ್ಟುದು
0: ಯಾರು ನಾನಲ್ಲ ನೋಡಿ ನೀನು ಅದರ ಕುರಿತು ಜಾಗ್ರತೆ ಮಾಡಿಲ್ಲ ಯಾಕಂದ್ರೆ ಈಗ ನನಗೆ ಆ ಕೆಲಸ ಎಲ್ಲ ಬೇಡ ನಮ್ಮಲ್ಲಿ ಚಿನ್ನದ ಗಿಡವೇ ಅಂತ ಉಂಟು ಅಂತ ಹೇಳ್ತಾ ಇದ್ದವಳು ನೀನು ಹಾಗಾಗಿ ಈ ಗಿಡದ ಕುರಿತು ಉಪೇಕ್ಷೆ ಮಾಡಿದೆ
1: ಈಗ ಬೇಕು ಅಂತ ಅಪೇಕ್ಷೆ ಪಟ್ಟದ್ದು ನಾನು ಹೌದಲ್ವಾ ದೇವರಕ್ಕೂ ಹೋದಾಗ ನನ್ನ ಆಸೆ ಅಂತ ನನ್ನ ಅಪೇಕ್ಷೆ ಅಂತ ಅದು ಗಿಡವನ್ನು ತಂದದ್ದು ಹೌದಲ್ವಾ
0: ಹೌದು
1: ನಮ್ಮನೆಯಲ್ಲಿ ಅದು ಹೂ ಬಿಡಬೇಕು ನನಗೆ ಹೂ ಸಿಗಬೇಕು ಅದು ಬಿಟ್ಟು ಅವಳಿಗೆ ಸಿಗುತ್ತಾನೆ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ತಂತ್ರಗಾರಿಕೆ
0: ತಂತ್ರ ಅಲ್ಲ ನಿನಗೆ ಹೂ ಸಿಗಬೇಕು ಎನ್ನುವ ಉದ್ದೇಶದಿಂದಲೇ ನಿನ್ನ ಮನೆ ಅಂಗಳ ತುದಿಯಲ್ಲೇ ನಟ್ಟದ್ದಲ್ವಾ
1: ಅದು ಬೇಡ ನಿಮ್ಮ ವಿಷಯ ಪ್ರಕರಣ
0: ಮುಗ್ದು ಆ ಪ್ರಸಂಗ ಬೇಡ ಪಾರಿಜಾತ ಪ್ರಸಂಗ ಬೇಡ
1: ನಿಮಗೆ ಯಾವ್ದು ಬೇಕು ಈಗ
0: ನನಗೆ ಬೇಕಾದದ್ದು ಪಾರಿಜಾತ ಅಲ್ಲ ಈ ಬಾಮಾದಿ
1: ಬಾಮ ನಾನು ಸಿಗುದಿಲ್ಲ ಅವಳ ಮನೆಗೆ ಹೋಗಿ
0: ಈಗ
1: ಅವಳು ಮನೆಗೆ ಹೋಗಿ
0: ಮನೆಗೆ ಹೋದ್ರೆ ಅವಳು ಸಿಗ್ತಾಳೆ ಗೊತ್ತಿದೆ ಅವಳ ಮನೆಗೆ ಹೋದ್ರೆ ಅಲ್ಲಿ ಬಾಮ ಸಿಗುವುದಿಲ್ವಲ್ಲ ಆದ್ರಿಂದ ಬಾಮೆಯ ಮನಕ್ಕೆ ಮಂದಿರಕ್ಕೆ ಬಂದದ್ದು
1: ನೀವು ಬಾಮೆ ಮನೆಗೆ ಮೂರು ದಿನ ಬಾರದಿದ್ದ ಪರಿಣಾಮ ನೀವು ಅಲ್ಲಿಗೆ ಹೋಗ್ಬೇಕು
0: ಸಿಟ್ಟು ಸಿಟ್ಟು ಸಿಟ್ಟು ಸಿಟ್ಟು

ತನ್ನಲ್ಲಿರುವಂತ ಸಂಪತ್ತಿನ ಕುರಿತಿರುವ ಮದ ಮತ್ತೊಂದೆಡೆಯಲ್ಲಿ ಈಕೆಯನ್ನು ಅಧಪತನಕ್ಕೆ ಕೊಂಡೊಯ್ಯುತ್ತಾ ಇದೆ ಎಂದಾಯಿತು. ಅಧಿಕಾರದ ಮತದಿಂದ ನಮ್ಮ ಅಣ್ಣನಿದ್ದಾರೆ ಇದ್ದಾರೆ ಆಮೇಲೆ ನನ್ನ ವಾಹನವಾಗಿರುವಂತಹ ಗರುಡನು ಅವನು ಸಹ ಅಹಂಕಾರದಿಂದ ಉನ್ಮತ್ತನಾಗಿದ್ದಾನೆ. ಇವರೆಲ್ಲವರ ಗರ್ವ ಮರ್ದನ ಮಾಡಬೇಕು ಅಂತಾದ್ರೆ ಏನು ದಾರಿ ಎನ್ನುವುದಾಗಿ ಯೋಚನಾ ಪರನಾಗಿರುವಾಗಲೇ ನಾರದರ ಆಗಮನವಾಗಿ ಒಂದು ಸಲಹೆಯನ್ನು ನೀಡಿದ್ದಾರಲ್ಲ, ಆ ಸಲಹೆ ಪೂರ್ಣವಾಗಬೇಕು ಅಂತಾದ್ರೆ ಅವರನ್ನೇ ಬಳಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನೇರು ಗಿರಿಯಡೆಗೆ ಕಳುಹಿಕೊಟ್ಟದ್ದಾಗಿದೆ. ನಿರೀಕ್ಷೆ

నామమే సహస్రనామ తత్తుల్యం రామనామ వరానని అయోధ్య రామ దశరథ నందన రామ సీతా వల్లభ రామ నన్నడయ నన్న ప్రభు శ్రీరామ శ్రీరామచంద్రని వారిధి శయనని ఘోర రక్కసహరని ధారిణి గొడయని రఘుకుల తిలకని ఘోరని హనుమనన్న రక్షిసు రామ తందే ಅಂದು ತ್ರೇತಾಯುಗದ ಕಡೆಯಲ್ಲಿ ನಿನ್ನ ಅವತಾರವನ್ನ ಪರಿಸಮಾಪ್ತಿಗೈಯುವ ಕಾಲದಲ್ಲಿ ಕರೆದು ಅಕ್ಕರೆಯ ಅಲಂಕಾರವನ್ನ ಕೈದು ಕಣ್ಣೀರು ಸುರಿಸುತ್ತಿರುವ ಹನುಮನಲ್ಲಿ ಒಂದು ಮಾತನ್ನಾಡಿದೆಯಲ್ಲವೇ. ಯುಗ ಯುಗಗಳು ಉರುಳಿದರೆ ಏನಂತಿ, ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನೆತ್ತಿದರೆ ಏನಂತಿ, ಪ್ರತಿ ಯುಗದಲ್ಲಿ ನಿನಗೆ ಮಾತ್ರ ರಾಮನಾಗಿ ದರ್ಶನವನ್ನು ನೀಡುತ್ತೇನೆ. ಆ ನೀನಾಡಿದ ಒಂದು ಮಾತನ್ನ ದೃಢವೆಂದು ನಂಬಿಕೊಂಡು ಇಲ್ಲಿಯವರೆಗೆ ನಿನ್ನ ಧ್ಯಾನ ತತ್ಪರನಾಗಿದ್ದವ ಹನುಮ, ನನ್ನೊಡೆಯ ನೀನು ಬರಲಿಲ್ಲ, ನಿನ್ನ ನಾಮಸ್ಮರಣೆ ಮಾತ್ರ ನನ್ನಿಂದ ತಪ್ಪಲಿಲ್ಲ. ಎಂದು ಬರುವೀಯ ನನ್ನ ತಂದೆ, ಯಾವಾಗ ನನ್ನ ಕಣ್ಣ ಮುಂದೆ ಬಂದು ಆಲಂಗಿಸಿಕೊಳ್ಳುತ್ತೀಯ ಒಡೆಯ, ನನ್ನ ಕೂಗು ನಿನಗೆ ಕೇಳುವುದಿಲ್ಲವೇ ರಾಮ? ಇಂದಲ್ಲದಿದ್ದರೇನು, ನನ್ನ ರಾಮ ನಾಳೆ ಬಂದಾಗ, ನಾಳೆ ಇಲ್ಲದಿದ್ದರೆ ನಾಡಿದ್ದು ಬಂದಾಗ, ಎಂದಾದರೊಂದು ದಿನ ದೇವ ಬರುತ್ತಾನೆ, ನನಗೆ ದರ್ಶನವನ್ನು ನೀಡ್ತಾನೆ ಎನ್ನುವ ವಿಶ್ವಾಸ ಉಂಟು. ಅಲ್ಲಿಯವರೆಗೆ ಆ ನನ್ನ ಪ್ರಭು ಶ್ರೀರಾಮನ ಧ್ಯಾನವೇ ನನಗೆ ಅನವರತ ಅವಿರತ ತಪದಲ್ಲಿ ನಿರತನಾಗಿ

0: ಆಜ್ಞೆಯನ್ನು ಪಡೆದುಕೊಂಡು ಹನುಮನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಮೇರುಗಿರಿಯವರೆಗಾಗಿ ಬಂದಿದ್ದೇನೆ. ಗಿರಿಯನ್ನು ಏರ್ತಾ ಏರ್ತಾ ಕೇಳಿದನಲ್ಲ
1: ಏನು
0: ಹಾಡು, ಒಂದಾದ ಮೇಲೊಂದು ಒಂದಾದ ಮೇಲೊಂದು ಹಾಡುಗಳು ಕೇಳ್ತಾ ಉಂಟು. ಏನು ಹಾಡು? ಹನುಮಂತ ರಾಮನ ಕುರಿತಾಗಿ ನಾಮದಲ್ಲಿ ಹಾಡ್ತಾ ಇರುವಂತಹ ಹಾಡು. ಸಂತೋಷ ಆಯಿತು, ಹತ್ತಿರ ಬಂದು ನೋಡಿದ್ದೇನು. ಹೌದು, ಹೋಗಿ ಎಬ್ಬಿಸಿದ್ರೆ ಸಿಂಹದ ಬಾಯಿಗೆ ಕೈ ಇಟ್ಟ ಅನುಭವ ಆಗುತ್ತೆ, ಹೇಳ್ತಾನೆ. ಹಾಗಾಗಿ ಇದ್ದದ್ದು ಒಂದೇ ದಾರಿ,
1: ಏನು?
0: ರಾಮ ನಾಮ ಸ್ಮರಣೆಯ ಮುಖಾಂತರವಾಗಿ ಅವನನ್ನು ಎಬ್ಬಿಸುವುದು. ರಾಮನಾಮ ಕೇಳಿತೋ ಕರುವನ್ನು ಹಿಂಬಾಲಿಸಿ ಬರುವ ಹಸುವಿನಂತೆ ಓಡೋಡಿ ಬರ್ತಾನೆ ಇವ. ಹಾಗಾಗಿ ನಾಮಸ್ಮರಣೆ ಮಾಡ್ತೇನೆ.

ಇದುವರೆಗೆ ನನ್ನ ತಪಕ್ಕೆ ವಿಘ್ನ ಬಂದಿದ್ದಿಲ್ಲ. ಆದರೆ ಈಗ ಮಾತ್ರ ವಿಚಲಿತನಾದೆ. ನನ್ನ ಈ ತಪದಲ್ಲಿ ಕುಳಿತಿರುವ ನನ್ನನ್ನು ಎಪ್ಪಿಸಿದವರ್ಯ? ಈ ರಾಮನಾಮಕ್ಕೆ ಪ್ರತಿ ರಾಮನಾಮ ಎಲ್ಲಿಂದ ಬಂತು? ಯಾರು ರಾಮನಾಮವನ್ನು ಉಚ್ಚರಿಸಿದವರು? ಎಲ್ಲಿದ್ದಾರೆ? ಯಾರು? ಯಾಕೆ ಬಂದಿದ್ದಾರೆ? ಯಾಕೆ ನನ್ನನ್ನು ಎಪ್ಪಿಸಿದ್ರು? ಎಲ್ಲ ನನ್ನ ಪ್ರಮೇಯ ಸುತ್ತ ದಿಕ್ಕೆಲ್ಲವನ್ನು ನೋಡ್ತಾ ಇದ್ದೀನಿ. ದಿಕ್ಕು ದಿಕ್ಕುಗಳೆಲ್ಲ ಬದಲಾಗಿ ಹೋಗಿದೆ. ನಾನಿರುವ ಮೇರುಗಿರಿಯ ನಾನು ಕುಳಿತುಕೊಂಡ ಕಲ್ಲಿದಲ್ಲ. ಸ್ಥಳ ಬದಲಾಯಿಸಿದ್ದಾರೆ ಅಂತಾದ್ರೆ ಯಾರು? ಗೂಢವನ್ನು ತಿಳಿಯಲೇಬೇಕು.

నరదను.

0: ರಾಮ ಭಕ್ತನ ತಪವನ್ನು ಹಾಳು ಮಾಡಿದ್ದಲ್ಲದೆ ಬಾಯಲ್ಲಿ ರಾಮನಾಮವನ್ನು ಉಚ್ಚರಿಸ್ತೀಯ. ನಿನ್ನಂತವರ ಬಾಯಿಂದ ಆಶಕ್ತಿ ಬರಬಾರದು.
1: ಹೇಳ್ತೇನೆ. ರಾಮಚಂದ್ರನ ಪಾದದಾಣೆಯಾಗಿಯೂ ನನ್ನನ್ನು ಏನೂ ಮಾಡುವುದಿಲ್ಲ ಅಂತ ಮಾತು ಕೊಟ್ರೆ ನಾನು ಯಾರು ಎಲ್ಲ ಹೇಳ್ತೇನೆ. ಕಾರಣ ಉಂಟು.
0: ಮಾಡಿದ ಕೆಟ್ಟ ಕೆಲಸ ಒಳ್ಳೆಯವರ ಹೆಸರು ಹೇಳಿ
1: ರಾಮ ರಾಮ
0: ಬದುಕಿಕೊಳ್ಳುವುದಕ್ಕೆ ಹೊರಟಿದ್ದೀಯ. ಬಡ ಮುನಿ, ನಿನ್ನಕ್ಕೊಂದು ನನಗೆ ಏನು ಆಗಬೇಕಾದದಿಲ್ಲ. ಶ್ರೀರಾಮಚಂದ್ರ ನನ್ನ ದೇವನ ಪಾದ ದಾಣೆಯಾಗಿಯೂ ನಿನ್ನನ್ನು ಕೊಲ್ಲುವುದಿಲ್ಲ. ಹೇಳು
1: ಹನುಮಂತ. ಓ ಹನುಮಂತ, ರಾಮ ರಾಮ ಪಾದದಾಣೆ, ರಾಮ
0: ಪಾದದಾಣೆ ಕೊಟ್ಟಿದ್ದು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಒಟ್ಟಕ್ಕೆ ನೀನು ಒಳ್ಳೆ ಮುಯ್ಯ ಸಟ್ಟಿಸಿಕೊಂಡು ಹನುಮಂತ. ಓ ಹನುಮಂತ, ಯಾರು ನಿನ್ನ ಸಂಬಂಧಿಯ? ನಾನು
1: ಸಂಬಂಧಿಯ?
0: ಅಂತದ್ದು
1: ನಿಜವಾಗೂ ಸಂಬಂಧಿ ಹೌದು. ನೀ ನನ್ನನ್ನು ನೋಡು ಪುಣ್ಯಾತ್ಮ, ನೀನು ಸಿಟ್ಟಿನಲ್ಲಿ ಏನೇನೋ ಮಾತಾಡ್ತೀನಿ. ನನಗೆ ಸ್ವರ ಸರಿ ಇಲ್ಲದೆ ಹೋದ್ರು ನನಗೆ ಒಳ್ಳೆ ರೀತಿಯಲ್ಲಿ ಸಂಗೀತ ಕಲಿಸಿ ರಾಮನಾಮ ಹೇಳ್ಕೊಟ್ಟವನಲ್ವೇನೆ ನಾನು.
0: ಯಾರ್ಯಾರದ್ದು ಸುದ್ದಿ ಹೇಳಬೇಡ. ನನಗೆ ಸಂಗೀತವನ್ನು ಹೇಳಿಕೊಟ್ಟ ಸಂಗೀತ ವಿಶಾರದರು, ಹರಿದಾಸರು, ನಾರದರು ಅಂತವ್ರ ಹೆಸರನ್ನೆಲ್ಲ ನಿನಗೆ ಹೋಲಿಸಿಕೊಳ್ಳಬೇಡ.
1: ನಾರಾಯಣ

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.